ಮತಾ ಅಸಿದ ಯಕಾಯಿರೋಲ್ ಸಂದೋಕ್ಚಬಲುಯಿಸರಿ ನಸಿಗೆ ಯಕಾಯಿರೋಲ್ದ ಪೇನಾಗಿ ಶೆಹೆಕ್ದ ನಿಂಗ್ಥೌಜಮ್ ಕೋಮೋಲ್ ಸಿಂಗ್ ಇಮಾಲೆಬಾಗ್ ಪುಖರುಂಜಬ ಇಸೈದ ರಿಸೌಂಡ್ ಮ್ಯೂಸಿಕಲ್ ಸೆಂಟರ್ಗಿ ಸೈಸಕ್ಪ ಸಿಂಗ್ ಸೈರಿಂಗ್ಬ ಥೊಂಗ್ರಾತಾಬಂ ವಿಶ್ವಮಿತ್ರ ಅಹಾನ್ಬ ಲಾಯ್ಶೋಲಿ ಸೈದ ಹುಯ್ದ್ರೋಮ್ ಓಮೋಲತಾ ದೇವಿ ಸೈರಿಂಗ್ಬ ಬಿ ಕೆ ಪಾಂಜಿಮಯುಂ ಅನಿ ಶುಭ ಲಾಯ್ಶೋಲಿ ಸೈದ ಒಯ್ನಾಮ್ ಶೈಲಾ ಕುಮಂಚ ಸೈರಿಂಗ್ಬ ಥಿಯಾಮ್ ರಾಧೇ ಸಖಿ ಅಹುಂ ಸುಬಾಮದಿ ಅರುಯ್ಬ ಲಾಯ್ಶೋಲಿ ಸೈದ ಗಾಂಗೋಮ್ ವಿದ್ಯಾರಾಣಿ ದೇವಿ ಸೈರಿಂಗ್ಬ ನೌರೆಮ್ ಸುನಿಲ್ ಕುಮಾರ್ ಮಖ ಮಥಿಲ್ಗಿ ಥೌರಂ ಕೆಯ ಸಂದೋಕ್ತನ ತಹಂಜರಿ ಬಸಿ ಆಕಾಶವಾಣಿಯಂ ಫಾಲ್ಗಿ ಎಫ್ ಎಂ ಸಂಗೈ ಚಾನಲ್ದಗಿನಿ.

ತೇಲ್ ಹಿದಾಗ್ ಸಂಸ್ಕೃತ ಚಿತ್ರಾಕ್ ಅಮದಿ ಇಂಗ್ರಾಜಿ ದನ ಪ್ಲಮ್ ಬ್ಯಾಗು ಝೆಲಾನಿಕಾ ಅಪಿಕ್ಪ ಮಖಲ್ ಗಿ ಪಾಂಬಿಯಸಿ ಮಖಲನಿ ಶುಯಿ ಅಂಗಾಂಗ್ಬ ಅಮಸುಂಗ್ ಅಂಗೌಬ ಲೈಗಿ ಮಸಕಸಿ ಮಾಲಿಕಾ ಗುಮ್ನ ತೌಯಿ ಪಾಂಬಿ ಸಿಂಗ್ ಅಸಿ ಮಣಿಪುರ್ದ ಅಕಂಗ್ಬ ನುಂಶಾ ಮರಾಂಗ್ ಕಾಯ್ನ ಫಂಗ್ಬ ಮಫಮ್ದ ಯಾಮ್ನ ಮರಾಂಗ್ ಕಾಯ್ನ ಫಂಗಿ ತೇಲ್ ಹಿದಾಗ್ ಅಂಗೌಬಗಿ ಕಾಣಬದಿ ಹಕ್ಚಾಂಗ್ದ ಕರಿಗುಂಬ ಮಫಮ್ ಅಮದ ಮಹಾಕಿ ಪಾಂಬಿಗಿ ಮರ ಅಸಿ ತಕ್ಲಗ ತೈಬದ ಪೊಖಾಯಲಿ ಮರಮಸಿನ ಹಕ್ಚಾಂಗ್ದ ಕರಿಗುಂಬ ಮಫಮ್ ಅಮದ ಪಾಂಬಿಗಿ ಮರ ಅಸಿ ತೈರಬದಿ ಹೌಗಲಕ್ಪದನ ಇಸಿಂಗ್ ಹಾಲಗ ಅಪೂಂಬ ಮಂಗಲ್ಲಿ ನಾಯಿ ಚಾರಬದಿ ನಾಯಿ ತಹಲಿ ಕುಹಿಂಗಿ ಅನಾಬದ ಮಹಾಕಿ ಮರ ಅಸಿ ತಕ್ಲಗ ಥಾವ್ ಅಹಿಂಬಗ ತೋತುನ ತೈಬದ ಅನಾಬ ಅದು ಫಹನ್ಬ ಗಮಿ ಮಥಕ್ತ ಹಾಯ್ಕ್ರಿಬ ತೇಲ್ ಹಿದಾಗ್ ಅಂಗೌಬ ಅಸಿಗಿ ಮತೌಗುಮ್ನ ತೇಲ್ ಹಿದಾಗ್ ಅಂಗಾಂಗ್ಬದಿ ಸಿಜಿನದಿ ತೇಲ್ ಹಿದಾಗ್ ಅಂಗಾಂಗ್ಬನ ಅಂಗೌಬದಗಿ ಮಗುನ್ ಕನ್ಬ ಹೇಳಿ ಕರಿಗುಂಬ ಹಕ್ಚಾಂಗಿ ಸರುಕ್ ಅಮದ ಮಹೂ ಪಾನ್ಬ ಜೀವನ ಚಿಕ್ರಬದಿ ತೇಲ್ ಹಿದಾಗ್ ಅಂಗಾಂಗ್ಬಗಿ ಮರ ಅಸಿ ತಕ್ಲಗ ತೈಬದ ಹೂ ಅದು ಮಾಂಗನ್ಬ ಗಮ್ಮಿ

ತಹಂಜರಿಬ ಇಸೈ ಅಸಿಗೆ ಸೈರಿಂಗ್ ಬಾ ನರೇಂದ್ರ ನಿಂಗೊಂಬ ಅಮದಿ ಸೈರಂಗ್ ಬಾ ಸರಿ ಸಂಜಮ್ ಇಸೈ ಅಸಿ ಲೈಬಕ್ಕಿ ಚಂದನ್ ಫಿಲ್ಮ್ ಅಸಿದಗಿ ಲೋಕಚಬನೆ.

ತಹಂಜರಿಬೇಸಿ ಎಸಿ ಲೈಬಕ್ಕಿ ಚಂದನ್ ಫಲ್ಮಸಿದಗಿ ಲೌಕಚಬನಿ ಖೊಂಜಲ್ದ ಸದಾನಂದ ಸೈರೇಂಗ್ಬ ರತನ್ ಕುಮಾರ್ ಲೈತೊಂಗ್ಬಂ ಅಮದಿ ಸೈರಾಂಗ್ಬ ಸೋರಿ ಸಂಚಮ್.

ಆಕಾಶವಾಣಿ ಇಂಫಾಲ್ ಹೌಜಿಯ ಮೂಟಾ ಬಿರಸಿ ತೊಂಗಾನ್ ತೊಂಗಾನ್ಬ ಮಣಿಪುರಿ ಫಿಲ್ಮ್ ಸಿಂಗ್ದಗಿ ಲೋಕಚಬೈಸೈ ಮಥಂಗ್ ಮಥಂಗೋಯ್ನ ಮಿಕುಪ್ ಅಮತ ಪೊಥಾಬ ಫಂಗ್ಜದಿ ಖಲ್ಲಿ ಮಿಕುಪ್ ಖುದಿಂಗ್ ನಂಗ್ತಗಿ ವಾಖಲ್ ಮಂಗ್ಲಾನ್ಸು ತೈಬಂಗ್ ಒಯ್ರೆ ತೈಬಂಗ್ಸು ಮಂಗ್ಲಾನ್ ಗುಮ್ಲೆ ಅಮುಕ್ಸು ಅವಾಬಗಿ ಇಪಾಕ್ತ ಲುಪ್ಜರುಯ್ ನುಂಗಾಯ್ಬಗಿ ಇರೈದಸು ತೌಥಜರುಯ್ ಅಂಗಾವ್ಬಿ ಹೈಬದು ಒಯ್ಹನ್ಬಿರೆ ನಿಂಗೋಲ್ ಪುನ್ಸಿಸೆ ನುಂಶಿಬ ನಂಗ್ನಾ

ಆಕಾಶವಾಣಿ ಇಂಫಾಲ್. ಹೌಜಿಕ್ ತಾಬಿರಸಿ ಅರಿಬ ಮಣಿಪುರಿ ಫಿಲ್ಮ್ ಅಮದಿ ಮತ್ತು ಮಿಸೇಸಿಂಗ್ ಮತ್ತು ಮಥಂಗೋಯ್ನ ಕುದೋಲಸಿಗೆ ಅಹಾನ್ಬ ದ ತಾಬಿರಸಿ ngai ikonang se film asidegi nomai tem pahari gi khonjal da bijend kumar sharma na sereng baduga nomai tem pahari masamakna serang bisaini khudol tamjari tabirasi

0: ಆಕಾಶವಾಣಿ ಇಂಫಾಲ್. ಹೌಜೆಕ್ ತಾಬಿರಸಿ ಐಗಿ ಅನಿಂಗ್ಬ ಮಿಯಾಂಗಿದಮ ಥೌರಮಸಿದ ಲಿಕ್ಲಂ ಜುಮ್ನ ಮಂಗ್ ಮಂಗ್ಬ ಕೊಮ್ಜಿನ್ಬ ಮದಿ ಥೌರಂ ಲಾಂಥೋಕ್ಪಿರಿಬ ಕೊಂಜೆಂಗ್ಬಂ ನಿರ್ಮಲಾ ಚನು ಥೌರಂ ಪುಥೋಕ್ಬ ಸಗೋಲ್ ಸೇಮ್ ರೋಮಾ.
1: ಐಗಿ ಅನಿಂಗ್ಬ ಮಿಯಾಂಗಿದಮಕ್ ಥೌರಂಸಿಗೆ ಅಸಿಗೆ ತಾಂಕಕ್ತ ಪೂದುನ ಲಾಕ್ಚರಿ ಲಿಕ್ಲಂ ಚುಮ್ನ ಮಂಗ್ ಮಂಗ್ಲಬದಿ ಸೋಯ್ದನ ಮಂಗ್ಫೌನ ಹನ್ಬ ಗಮ್ಮಿ ಹೈಬಸಿಗೆ ವಾರಿ ಖರಗಿ ಪೌದಮ್ ಸಿಂಗ್ ಮಿಯೋಯ್ಬಗೆ ವಾಖಲ್ನ ಯೌಸಿನ್ಬ ಯಾದಬ ಮಫಮ್ ಅಮ ಕದಾಯ್ದ ಲೈಬಗೆ ವಾಖಲ್ದಿ ನಿಂಗ್ ತಂಬನಿ ಅಹಾಂಗ್ಬನಿ ಚನ್ನಿಂಗ್ಬ ಯೌನಿಂಗ್ಬ ಮಫಮ್ದ ಮಿಕುಪ್ತ ಚಟ್ಪ ಗಮ್ಮಿ ಯೌಬಸು ಗಮ್ಮಿ ತೈಬಂಗ್ ಪಾಲ್ಸಿದ ವಾಖಲ್ಬು ಥಿಂಗ್ಬ ಗಂಬ ಕರಂಬ ಪಲ್ ಕರಂಬ ಶಂಬಲ್ ಲೈಹನ್ಬ ಗಮ್ಖ್ರಬಗೆ ನಿಂಗ್ ತಮ್ನ ಮದೋಮ್ ಚಟ್ನಿಂಗ್ಬ ಮೈಕೈ ಖನ್ ಖನ್ದುನ ಚಚ್ಚರಿಬ ವಾಖಲ್ಗ ಅಸಾಗ ಮಂಗ್ಲಾನ್ಗ ಅಹುಂ ಸಿ ಮತಮ್ ಚುಪ್ಪದ ಥಾದೋಕ್ನಬ ಯಾದನ ಅಮತ್ತ ಒಯ್ನ ಪುನ್ಸಿನ್ನದುನ ಚಟ್ಮಿನೈ ವಾಖಲ್ ಖನ್ಬನ ಅನಿಂಗ್ಬ ಅಪಾಂಬ ಅಮಬು ಫಂಗ್ಜಬ ಪಾಂಬಗಿ ಇಖೌ ಲಾಂಗ್ಬ ಅದು ಲಾಘಲ್ಲಿ ಖೌರಾಂಗ್ಬ ಲೈರಕ್ಲಬದಿ ಅಸಾ ಥಮ್ಲಯಿ ತೈಬಂಗ್ದ ಮಂಗ್ಫಾವ್ನಬ ಯಾಬ ಲಂಬಿ ಅಮ ಥಿರಯಿ ಮತಾಂಗ್ಸಿದನಿ ಮಿಯೋಯ್ಬ ಅಮಗ ಅಮಗ ಖೆನರಕ್ಲಿಬ ಕನಾಗುಂಬ ಅಮನ ಸುಪ್ನ ಖಕ್ಕಿ ಮಂಗ್ ಮಂಗಿ ಅಸಾ ತೌವಿ ಅದುಬು ಮಂಗ್ಫಾವ್ನನಬದಿ ಹೊನದೆ ಮಸಾನ ಮಸಾಬು ನಿಂದಾ ತೌಜದುನ ಮಸಾನ ಮಸಾಗೆ ಅಸೋನ್ಬದ ತೈಸಿನ್ಜದನ ತಕ್ಸಿ ಸೋನ್ಜೈ ಕನಾಗುಂಬ ಅಮನ ಮಹಾಕ್ನ ಮಂಗ್ಲಿಬ ಮಂಗ್ ಅದು ಮಂಗ್ಫಾವ್ ಹನನ್ನಬ ಚೊಕ್ಥಬ ನಾಯ್ದನ ಹೊನ್ನೈ ಥಿಜಿಲ್ಲಿ ಅಖಂ ಅಹೈ ತಾನೈ ಹೊನಬಬು ಲೇಪ್ತ್ರಬದಿ ಮಧುಗಿ ಮಹೈ ಫಂಗ್ದನ ಕೈದೌನುಂಗ್ದ ಖಕ್ ಮಾಂಗ್ದೆ ಫಿರೋಲ್ ಫಾವ್ಬ ಸೆಲ್ಲಂದಬ ನುಂಗಿ ಜುಗ್ದ ಲೈರಂಬ ಮಿಯೋಯ್ಬಗಿ ಪುವಾರಿನಿ ಚಿಂಜಾಕ್ ಫಾವ್ಬ ಮೈ ಚಂಗ್ಲಗ ಥೋಂಗ್ಲಗ ಚಾಗನಿ ಫಾವ್ಬ ಖಂಗ್ಲಂಬ ನತ್ತೆ ಗಸಿದಿ ಹೌಕಿಬ ಮತಮ್ ಸಿಂಗ್ ಗಮ್ನಮಕ್ ವಾರಿ ಒಯ್ಕ್ರೆ ಪುವಾರಿ ಒಯ್ಕ್ರೆ ವಾರಿ ಲೈರಿಕ್ ಖಕ್ತದ ಯಾವರಂಬ ತೈವಂಗ್ ಪಾನ್ಸಿದ ಒಯ್ಥೋಕನಿ ಹಾಯ್ನ ಸುಂಥಾ ಥಾಜರಂದಬ ಮಹಾಭಾರತ್ ರಮಾಯಣ ಸಿಂಗ್ಬ ಮಹಾಕಾವ್ಯ ಸಿಂಗ್ದ ಯಾವರಂಬ ದೊಲಾಯ್ ಅಪಾಯ್ಬಿ ತೆಂಜೈ ಅಮ ಕಾಪದ ತೆಂಜೈ ಚಾಮ ಚಾಮ ಲೊಂಗ್ಥೋಕ್ಹನ್ಬ ಗಂಬ ಅಹಾಂಗ್ಬದ ಕನಾಗುಂಬ ಅಮಬು ಖುದಕ್ತ ಥೋಹಂದುನ ವಾರಿ ಸಾನಬ ಮರೇಬ್ ಲೂಗ್ರಬ ಇರೋಲ್ ನುಂದ ಇಸಿಂಗ್ ಮರಿಕ್ ಅಮತ ಚೊಟ್ಹಂದನ ಮಫಮ್ ಅಮದಗಿ ಮಫಮ್ ಅಮ ಫಾವ್ಬ ಖೊಂಗ್ಸಾಲುಬ ಥೋಹನ್ನಿಂಗ್ಬ ಪೊಲಂ ಅಮಬು ಖುದಕ್ತ ಥೋಹನ್ಬ ಪುಮ್ನಮಕ್ಸಿ ಮಿಯೋಯ್ಬನ ಖಲಮ್ಮಿ ಗಮ್ನಮಗ್ ಮಯಾ ಅಮದಿ ಮಿತ್ರಂಗಿ ತೈಬಂಗ್ನಿ ಸುಮ್ನ ಖಕ್ಕಿ ವಾರಿನಿ ಅದುಬು ಮಸಿ ಅಸೆಂಗ್ಬನಿ ಗಸಿ ದಿಂಗ್ ಗಮ್ನಮಗ್ ಅಹಿಂಗ್ಬ ತೈಬಂಗ್ ಪಾಲ್ಸಿದ ಲೋಯ್ನ ಉಬ ಫಂಗ್ಲಿ ಮಯಾ ಅಮದಿ ಮಿತ್ರಂಗ್ ಅಮತ್ತ ಒಯ್ರಂದ್ರೆ ಹೊನ್ನಬ ಥಿಜಿನ್ಬ ಕನ್ಬ ಸೈಂಟಿಸ್ಟ್ ಕಯಾನ ಥಿಜಿಲ್ಲೋಯ್ ಕಯಾನ ಇನ್ವೆಂಟರ್ ಕಯಾನ ಅಖಾಂಗ್ ಕನ್ಬ ಮಹಿರೋಯ್ ಕಯಾನ ಆಂಟರ್ಪ್ರಿನರ್ ಕಯಾನ ಲೇಪ ಲೈತನ ಮಾಂಗ್ದ ಚಂಗ್ಸಿಲ್ಲಕ್ಬಗಿ ಮಹೈನ ಗಸಿಗಿ ಮಾಲೆ ಮಸಿನ ನೋಂಗ್ಮ ನೋಂಗ್ಮಗಿ ಮಸೇಕ್ ಮಂಗಾಲ್ ಥೋಕ್ಪ ಹೆಂಗಲಕ್ಲಿ ಅಯ್ಕೊಯ್ಗಿ ಪಿಕ್ರಬ ಚಿಂಗ್ಲೈ ಪಾಕ್ ಮಣಿಪುರ್ ಅಸಿದಸು ಹೊನ್ನಬ ಕನ್ಬ ಚೊಕ್ಥಬ ನಾಯ್ದಬ ಅಖಾಂಗ್ ಕನ್ಬ ಆಂಟರ್ಪ್ರಿನರ್ ಕಯಾ ಲೇಪ್ತನ ಥೋರಕ್ಲಿ ಥಗತ್ನಿಂಗಾಯ್ನಿ ಮಕ್ಕೊಯ್ಗಿದಮಕ್ ಅಯ್ಕೊಯ್ನ ಚೌಕ್ಥೋಕ್ಚೈ ಅಯ್ಕೊಯ್ ಖ್ವಾಯಿ ಪುಮ್ನಮಕ್ನ ಮಕ್ಕೊಯ್ಬು ಸೌಗತ್ಫಂ ಥೋಯಿ ಲಿಕ್ಲಂ ಚುಮ್ನ ಮಂಗ್ ಮಂಗ್ಬ ಮಂಗ್ಲಿಬ ಮಂಗ್ಲಾನದುಬು ಮಂಗ್ಫಾವ್ನ ಹನ್ಬ ಗಮ್ನಬ ಮಥೌನ ಫನ ಮಾಂಗ್ದ ಚಂಗ್ಸಿಲ್ಲಕ್ಲಿಬ ಮಚಿನ್ ತುಂಖಲಕ್ಲಿಬ ಮಣಿಪುರ್ಗೆ ಆಂಟರ್ಪ್ರಿನರ್ ಖರನ ಅಸುಮ್ನ ಫೊಂಗ್ದೋರಕ್ಲಿ
2: ಐಹುಜಿ ಇಸಾಮಕ್ ಎನ್ ಐ ಟಿ ಮಣಿಪುರ್ದ ಸೇರ್ ಫೈನಲ್ ಇಯರ್ ಸ್ಟೂಡೆಂಟ್ನೆ ಎಸ್ ಟಿ ಪಿ ಐನ ಶಿನ್ಗಿಬ ಹೆಕಾಥೋನ್ದ ಹೋಯ್ ಪಾರ್ಟಿಸಿಪೇಟ್ ತೊಗೋದಾಗಿ ಫಾಸ್ಟ್ ಆಗ್ತಾನೆ ದಾನ್ ಮತಂಗ್ ಮತಂಗ್ ಥ್ರೂ ಎಮ್ ಟಿ ಐ ಸಿನ ಮತಿಂಗ್ ಪಾಂಗ್ ಬೀರಗ ಮತಂಗ್ ಮತಂಗ್ ಲಾಪದಾಗಿ ಹೋಯ್ ಹುಜಿ ಕಂಪನಿ ಎಮ್ ಸ್ಟಾಬ್ಲಿಷ್ ತೊಗೋರೆ ಅಮನೆ ಕ್ವಾಂಟೋರಾ ಲೆಫ್ಸನ ಅದು ಅಕ್ಕೊಯ್ ಮೇನ್ ಹೋಯ್ನ ಕಂಪನಿ ತೊಗೋದೇ ಫ್ಲಡ್ ಪ್ರಿಡಿಕ್ಷನ್ ಗುಂಬ ಮಿಟಿಗೇಷನ್ ಪ್ರಿಡಿಕ್ಷನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸಿಗುಂಬದ ಮೇನ್ ಫೋಕಸ್ ಅಕ್ಕೊಯ್ಸಿ ತೊಗೋದೇ ಮಮ್ಮದಸು ಉಕ್ತಾ ಎನ್ನಿ ಸಿಕ್ಸ್ ಪಾಯಿಂಟ್ ಓ ಅದು ಪಿಚಿಂಗ್ ತೊಗೋರೋಬದ ಸೆಲೆಗೆ ಹೋಯ್ದಿರಾಗ ಫನ್ನಿ ಮಖಾದಾಗ ಸುಮಾಯಿನ ಗ್ರಾನ್ ಅಮ ಫಂಗ್ಜದನ ಕಂಪನಿಜೆ ಸಿದು ಇಮ ಎಸ್ಟಾಬ್ಲಿಷ್ ತೊಗೋದಿನೆ ಗ್ರಾನ್ಸ್ ಅರೌಂಡ್ 24-25 lakhs ಆಯ್ವ ಅದು 25 lakhs ಮೊಯ್ನ ಹಾಯ್ಜೆ ಫೇಸ್ ಅಹಮ್ ಥೋನ ಪಿಯರ್ಕನಿ ಅಕ್ಕೊಯ್ ಹುಜಿಕ್ ಟೀಮ್ ಮೆಂಬರ್ಸೆ ಅಕ್ಕೊಯ್ ಹೋಮ್ ಅಕ್ಕೊಯ್ ಬೇಸ್ಮೆನ್ ಐ ಇಮಾನಬ ಅನಿಯಮ್ಗ ಅಕ್ಕೊಯ್ಸೆ ಸೇಮ್ ಬೇಸ್ಮೆನ್ ಹೋಯ್ಬನೆ ಅಕ್ಕೊಯ್ಸೆ ಹಾಂಡೇಶು ಅದು ಸಿಗುಂಬ ಹೆಕಾ ಥೋನ್ಗಿ ಬಿಸ್ನೆಸ್ ಐಡಿಯಾಸೆ ಅದು ಹಾನಸು ಐಡಿಯಾಸೆ ಅದು ಯಾವ್ಸೆ ಯಾವ್ಸೆ ಹೈನಾರಾಗ ಎಸ್ ಟಿ ಪಿ ಐನ ಸಿಂಗಿ ಬದಾನ್ ಹೆಕಾ ಥೋನ್ದೇ ಒಯ್ಗಿಮನೆ ಅಕ್ಕೊಯ್ಗೆ ಅದುದ ಅಕ್ಕೊಯ್ನ ಪಿಗಿಬ ಪಿಸಿಂಗ್ ಐಡಿಯಾಸೆ ಸಿಗಿ ಫ್ಲಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸೆ ಹೋಯ್ದನೆ ಅದುದಸು ಅಕ್ಕೊಯ್ನ ಫಾಸ್ಟ್ ಆಗಿವ ಅದುದಾಗಿ ಆಗ ಉಕ್ತಾಯ ನಿಶಿಲಾಯ ಅಕ್ಕೊಯ್ ಕ್ವಾಂಟೋರಾ ಲೇಪ್ಸಿನ ಫೋಕಸ್ ತೊಯ್ಸಿನ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರೋಮ್ದ ಹೋಯ್ನ 야 무지기 맨 포커스는 그냥 사타 비저리 사체 가이 뭐 돌아가기 한 마망 제히다슈 마망이 더 24 23 이제 뭐 되냐 그런 거 아망 더 양서 어머니 불이 선음 양 나기 알파 또 돌아가 야버기 자도 가나이나 비벤토 거니 코거니 하버기 아도 이 마당다 거의 유지 리프 포커스 이제
1: 아도가 시기와 칼론세 파락 바 양나 하오이 르빙학다 니팀스데 야오르세 과 시기와 칼론세 파락 바도가 시세 코이나 솔루션 오이나 푸톡 방암바기 저니세 시즈케 딱 세르도비
2: koi jani she men on hazer body koi you the han resilience face of manipulate that like koi thing when ai am train to model train to why data and lo sana act data she later we have koi face so koi ear pop ma asia gum to the dikha le mani to just flat key in a particular flat key features am yam re ada focus to data the pa later koi you see men on to the data she same got data same got data train to she koi skill to be in a khale men on have the plan to come asangum ba asangum men sagase shi deskel to yaba yan koi ne kan de samdi to ina flat to sagani na shi moi go men posto matam da yam line hujik shi thabak yam phanga de haita re adu hujik ti generation ji change to yebo generation ji hana da ne yam bodu ji idea su change to yebo khalu change to ka shep shi da kunina hana tain thabak ngaina da bida chani chana thabak pi bagi kenu kan chana shi yam lai koi manipur de su phana am di lai ye ko adu yu ching da aina ni pao se just ngai lai da bida ko sana to yaba de adaina dugum ba weji mam lai ba khoi manipur market gap siam thi lai ba manipur asam sa khoi asam sa khali je company yam lai ba ne yam ling ba company lai ba sigum ba sama na manipur tham nga ma ga di manipur gi bi am ta unemployed or na sta ne khoi adu ba sikai gum ba khoi na how do ke hire ka su funding ko men hire funding siam thi lai ga adu sigum mam gi kana ba su lau si startup mam se yari ga di khoi na no ba youth ka jina idea ase ano ba khoi manipur gi hire di sigum ba kana ba si lahora ga sana self employed koi bang ho sian do mayam do su thabak pi ba koi na su to ba do sian
3: ai giming na hiai lai maning thausam ato ga ai co founder oina ha laughing kana restaurant si gi co founder oi sei akhoi gi certification gi acha pot street food serve ta wa khoi dei tang ba ta akhoi gi mamman se 200 ta tham jai kai gi no ha ba matam da akhoi gi manipur se yamna economically yamna chakhat ba hoi chakhalak pa di howre developing di ore but khara dum wanari do howrak pa da koi se didim road ki segarot konjinga jai lai kai sai sida koi se 10 ma khalak koi hauja ki bane akoi ki lai tami ba anga akoi paisa di tan janing ba me ama ma moi da thabak pi ba galoina na concept se dumain da hauja ki bane do hausik pau da di koi na yam hotna ja ki basigi hoi tangkhai hena di akoi mahiya le na khanjai kai gi na da acha porai se mina cha de customer lai de business ya potte aduna mina khoi positive feedback bi biram ba eh noi sti am hawe am phau cha dri adu tar su ma si ma house i top top su ma si yam hai nei hai na hai di tibetan ge cha por ina mai ta yam na hai na da ba su yai ko aham ba gi se akoi gi aina lishing ahum ta gi ti ai co founder lishing ahum ta ga khoi se 10 nama wai jai ko enterprise ma da changa 10 nama wai jai limit to the 700 oi ko no mage aduga akoi gi yum da lai jaba dum kon lik season da ba meam da di gas frame season da ba da di gas extra lai ba kum ba meam je hang na ga ko khoi je kitchen na ma gi po chai sing je da mai na tam tam na khom jal lak pa ne hai tare da di mi gi season da ba second hand gi table ni khang de jokri ni khang de ai de akoi di aham ba da akoi investor su karam lai tam ne na ko akoi gi diwali ni mit da da mai na khoi je aham ba oina phamja ki stall se aduta akoi se 6000 putoki badogi triple times akoi je profit se uki ko adai emcd phajna brand am putoga oina nungti gi phamma se na toroga hauja ki bane akoi je yam kuina tha mamok akoi nungti gi nunglang pung ani bau ko si recipe se ta dre bau akoi hona jaki ba aduga haidi mahau se mani maitei di kitang asa ba ko kitang thum yak li yak li to ba je pam bane na akoi na si je kitang on tho agamasi ta na bahot na rapa to ko matam di changi atui taraga so customer feedback akoi na puthok ibate se si se janare hai ba se akoi conclude to bangam me
4: kimin lili kawe Snapati dekini aina huji one of the co-founder ka CEO of a private limited company ma Shishra Naturals Private Limited adu huji akoi taubase akoi ki company se west to well project de kitawe farmers ki mayam se dum khara matem pampiningai every agro waste labor sindu jingum thaningai jingum se sitake oigiro oyster oigiro saizo phalam button mushroom oina thae adu khuji ekoi thabase market research or isu student koi women rural and employment koi kharama tem pampie akoina jingum ki sponsorship puthoe pickles yo khara seme adu pickles to it's going very well among college going students koi ki product se delhi the shu thai shillong the thai bangalore the thai guwahati the thai kohima dimapur and also within manipur the thai
5: I giving Ketremem Nokcha, Hajoji, Manipur University, Manipur Department, Marisha Semester Gi, Mahiroi Amawina, Mahitam Seri, Kuina, Watermelon Farming, Toribama Pamase, Manipur Department, Hek Maning Tangana Kanjida, Ekar Anim Chawa, Lamne, Hariba Lamse, Songaga, Camp the Season Adana, Mangago, Laiba, Mapamze Kui, Mahiroi Mayamse, Kuitarama Toji Puna, Amumu. Kanabaya we siguma mapham ji koi mahi marung tharaga de phajana puthopa yani lamang hali je pamui kana sum khanaba aduga thapak ta sum on thok taba authority dagi permission lauroba matung dai koina atenba matamda mahi marung puthopa yaba thiji aidana thirapada watermelon ji thabani aduga topa mahi marung mayama ma su thari ayama matamda pulle pullaga mahi yoju oiri koina asangma matamda smaina lai khaktam banatab government ge job phang outra kanda ekoi da punchi da tension mai amama ai je kaim oidra boina ga khanbod adugo ma khallon do aduju poktani ngai mapung oina di koi je chinjak tami pal ta ngai si haibagi khallon da hotna bani khongkap amatang or ju thangjil laga ekoi na ha moina tawda ba yade haidana haire ba watermelon farming se tarok pani ngasi oida ba yai nongmodi sumsoi soidana Manipur je chinjak tami pal tang da ba ma oigani haibagi khallon da ekoi amato ina manana changjin minara khibani class chatlaga ju saturday sunday sangbada any thaba ingang chatana sel tandana madudai phangbo paisa dana imai pagi makha pondana mahitam gani haibagi khallon da laiba mahiroi ngaktani adudai phangbo paisa dana lairik lai admission ta we form fill up ta we aduna samain taudana naha khudimang na khotnara gadi kari gi aigi ima lairare aigi ipa lairare haidana kaida bogi ai khoida wadino lamdam sida lairiba naha khudimak punna amatoina hona minaraga chinjak tammi pal tangdaba lamdam amo oyensi haiba wapham se thamjake
1: Honaning bagi ithil na bulai rabadi hiram khuding magta sungsoi soidna magi mai pagani aikhoi gi naha entrepreneur kayana makhoi gi chang thokpa khunai asida kana ba pigadaba wakhalon kaya ga loinana changsil lakli ba singbu kadai fauba mari lainaba singgi mai kaidagi tengbang biri amadi karam na mateng lawgadage haibadugi matangda Manipur Technology Innovation Hub MTI Hub ki lead Dr. Rajib Kangabamna asumna phongdorakli
6: Manipur da hujik se naha khoi ge lai lai su hairaga government ge thabak phang da bagi chang jam na wang e moina to we have jo the government jo lots of schemes support system am la hoje manipur da startup 1.0 loi gram manipur startup 2.0 la as central government na jo hujik se manipur da lai ban naha khoi ge unemployment am je moida masana masa thabo pijen ba instead of rather than seeking for the jobs sigi scheme am la re adu government na jo support system am provide tore adu ta ki sigi support system mam je leverage on ba koi na jo enablers mam for example koi ki incubation center koi manipur da jo government of manipur na jo ani setup ta pure aduga koi ki jinamo ppm mod private partnership model da koi na dit ga pulaga manipur technology innovation hub sigi incubation center jina kai da ga kan da na mana magi idea phajaba relevant to the society society da yam kana ga da ba idea phajaba ma leiragadi aduda idea to thabogina onthokpa da changa da ba paisa mayam da government gi support system mayamalari funding starting from tham da lupa leasing contract rukteina tha tram pan da lupa lagangai bukphang bagi scheme mayam le scheme amga manade adugi financial ꯄꯩꯁꯥꯁꯤꯡꯁꯦ ꯂꯧꯔꯒ ꯄꯩꯁꯥꯁꯤꯡꯁꯤꯁꯨ ꯑꯌꯥꯝꯕꯅ ꯒ꯭ꯔꯥꯟ ꯉꯥꯛꯇꯅꯤ, ꯒ꯭ꯔꯥꯟ ꯑꯁꯤꯗꯤ ꯁꯤꯡ ꯑꯣꯏꯗꯕ ꯄꯩꯁꯥꯅꯤꯅ ꯍꯣꯏ ꯀꯝꯄꯤꯇꯤꯁꯟꯕꯨꯗꯤ ꯈꯤꯇꯪ ꯍꯥꯏ ꯑꯣꯏ ꯒ꯭ꯔꯥꯟ ꯑꯣꯏꯕꯅꯤꯅ, ꯑꯗꯨꯕꯨ ꯁꯤꯒꯤ ꯄꯩꯁꯥꯁꯤꯡꯁꯦ ꯂꯧꯔꯒ ꯃꯥꯅ ꯉꯁꯥꯏꯒꯤ ꯇꯧꯅꯤꯡꯉꯤꯕ ꯁꯣꯜꯚ ꯇꯧꯅꯤꯡꯉꯤꯕ ꯄ꯭ꯔꯣꯕ꯭ꯂꯦꯝ ꯁꯦꯠꯃꯦꯟꯠ ꯃꯌꯥꯝꯗꯣ ꯁꯣꯜꯚ ꯇꯧꯋꯦ ꯏꯟꯀꯨꯕꯦꯁꯟ ꯁꯦꯟꯇꯔ ꯑꯃ. ꯉꯁꯥꯏꯒꯤ ꯑꯥꯏꯗꯤꯌꯥꯗꯣ ꯃꯥꯅ ꯁꯛꯁꯦꯁꯐꯨꯜ ꯑꯣꯏꯍꯟꯕꯗ ꯑꯩꯈꯣꯏꯅ ꯁꯄꯣꯔꯠ ꯁꯤꯁꯇꯦꯝ ꯃꯌꯥꯝ ꯄꯤ. ꯁꯄꯣꯔꯠ ꯁꯤꯁꯇꯦꯝ ꯈꯔꯒꯤ ꯃꯔꯨꯑꯣꯏꯕꯗ ꯑꯩꯈꯣꯏꯅ ꯈ꯭ꯋꯥꯏ ꯐꯥꯔꯁꯇ ꯇꯧꯔꯤꯁꯦ ꯏꯟꯀꯨꯕꯦꯁꯟ ꯑꯗꯨꯅꯤ. ꯃꯥꯒꯤ ꯑꯥꯏꯗꯤꯌꯥꯗꯣ ꯔꯤꯐꯥꯏꯟ ꯇꯧꯕ, ꯕꯤꯖꯤꯅꯦꯁ ꯃꯣꯗꯦꯜꯅ ꯀꯃꯥꯏꯅ ꯇꯧꯕ ꯈꯣꯠꯄꯗꯣ ꯑꯩꯈꯣꯏꯒꯤ ꯄꯨꯜꯁ ꯑꯣꯐ ꯃꯦꯟꯇꯔ ꯃꯌꯥꯝꯗꯨꯒ ꯀꯅꯦꯛꯁꯟ ꯇꯧꯔꯒ ꯑꯗꯨꯒꯤ ꯗꯤꯇꯦꯜꯁꯇ ꯇꯥꯍꯟꯕ. ꯁꯦꯀꯦꯟꯒꯤ ꯈ꯭ꯋꯥꯏꯗꯒꯤ ꯃꯔꯨꯑꯣꯏꯗꯣꯏꯁꯦ ꯐꯟꯗꯤꯡ ꯑꯣꯄꯣꯔꯆꯨꯅꯤꯇꯤꯁꯤꯅꯤ. ꯑꯥꯏꯗꯤꯌꯥꯕꯨꯗꯤ ꯐꯖꯔꯦ, ꯑꯩ ꯄꯩꯁꯥ ꯄꯥꯏꯗ꯭ꯔꯦ, ꯗꯦꯟ ꯐ꯭ꯔꯣꯝ ꯍꯣꯌꯔ ꯌꯨ ꯒꯣꯏꯡ ꯇꯨ ꯒꯦꯠ ꯗ ꯐꯟꯗꯤꯡ? ꯊꯕꯛꯁꯦ ꯇꯧꯅꯕꯒꯤꯗꯃꯛꯇ ꯄꯩꯁꯥ ꯆꯪꯕꯗꯣ ꯑꯩꯈꯣꯏꯅ ꯁꯤꯒꯤꯁꯦ ꯏꯟ ꯗ ꯇꯔꯝꯁ ꯑꯣꯐ ꯒ꯭ꯔꯥꯟꯠ ꯑꯣꯏꯅ ꯁꯤꯒꯤ

0: ಪ್ರೋಗ್ರಾಮ್ ಸಂದೋಗ್ತುನ ತಾನ್ ಜರಿಬಸ್ ಆಕಾಶವಾಣಿ ಇಂಫಾಲ್ಗೆ ಎಫ್ ಎಂ ಸಂಗಾಯ್ ಚಾನೆಲ್ ದಗಿನಿ ಹೌಸಿಗ್ ಮಖಾ ತಾಬಾ ಥೌರಂ ಸಿಂಗಿದಮಗ್ತ ಆರ್ ಕೆ ಮಾಸರ್ ಬೊಯ್ದಮು ಖುಷಿ ನಜರಿ
1: ಥಗಚರಿ ಕೊಯ್ಯ ಅನೌನ್ಸರ್ ಲೋಯ್ತೋಂಗ್ ಬಮ್ ರಂಜನಾ ಥರಮ್ ಸಂದೋಕ್ತುನ ತಾನ್ ಜರಿಬಸ್ ಆಕಾಶವಾಣಿ ಇಂಫಾಲ್ಗೆ ಎಫ್ ಎಂ ಸಂಗಾಯ್ ಚಾನೆಲ್ ದಿ ಹೌಸಿಗ್ ಪುಂಫಮ್ಸಿದ ಲಾಂಥೋಕ್ಸರಿ ಗಾಯ್ಕೋ ತಾಕಿಸಿ

0: ꯃꯐꯝ ꯀꯌꯥ ꯃꯥꯡꯁꯤꯜꯂꯛꯄꯗꯒꯤ ꯂꯝꯗꯝ ꯑꯁꯤ ꯆꯤꯟꯖꯥꯛꯇ ꯃꯤꯄꯥꯟ ꯇꯥꯡꯕ ꯑꯣꯏꯔꯛꯂꯤ ꯍꯥꯏꯅꯁꯨ ꯃꯍꯥꯛꯅ ꯅꯨꯡꯅꯥꯡꯕ ꯐꯣꯡꯗꯣꯛꯈꯤ. ꯊꯧꯕꯥꯜ ꯖꯤꯂꯥꯒꯤ ꯅꯣꯡꯄꯣꯛ ꯁꯦꯛꯃꯥꯏ ꯄꯤ ꯑꯩꯁ ꯁꯤ ꯑꯃꯁꯨꯡ ꯂꯤꯁꯝꯂꯣꯛ ꯕꯦꯞꯇꯤꯁ ꯆꯔꯁꯇ ꯉꯁꯤ ꯇꯤ ꯕꯤ ꯂꯥꯏꯅꯥ ꯃꯔꯨ ꯐꯪꯅ ꯃꯨꯠꯊꯠꯅꯕꯒꯤ ꯃꯇꯥꯡꯗ ꯃꯤꯌꯥꯝꯅ ꯈꯪꯍꯟꯕꯒꯤ ꯊꯧꯔꯝꯁꯤꯡ ꯄꯥꯡꯊꯣꯛꯈ꯭ꯔꯦ. ꯊꯧꯔꯝ ꯑꯗꯨ ꯅꯦꯁꯅꯦꯜ ꯇꯤ ꯕꯤ ꯏꯂꯤꯃꯤꯅꯦꯁꯟ ꯄ꯭ꯔꯣꯒ꯭ꯔꯥꯝꯒꯤ ꯁꯔꯨꯛ ꯑꯃ ꯑꯣꯏꯅ ꯗꯤꯁꯇ꯭ꯔꯤꯛ ꯍꯦꯜꯊ ꯁꯣꯁꯥꯏꯇꯤ ꯊꯧꯕꯥꯜ ꯑꯃꯁꯨꯡ ꯗꯤꯁꯇ꯭ꯔꯤꯛ ꯇꯤ ꯕꯤ ꯀꯟꯇ꯭ꯔꯣꯜ ꯌꯨꯅꯤꯠ ꯊꯧꯕꯥꯜ ꯑꯅꯤꯅ ꯈꯨꯠꯁꯝꯅꯗꯨꯅ ꯄꯥꯡꯊꯣꯛꯈꯤꯕꯅꯤ. ꯄꯥꯎꯒꯤ ꯃꯔꯛꯊꯠꯅ ꯑꯇꯦꯟꯕ ꯕ꯭ꯔꯦꯛ ꯑꯃ.
1: ꯑꯩꯈꯣꯏ ꯈ꯭ꯋꯥꯏꯒꯤ ꯏꯔꯛꯇ ꯇꯤꯟꯕꯤꯔꯝꯕ ꯑꯩ ꯕꯪꯀꯤꯝ ꯁꯤꯡꯅ ꯃꯅꯨꯡ ꯃꯇꯝ ꯆꯥꯗꯅ ꯑꯩꯈꯣꯏ ꯄꯨꯝꯅꯃꯛꯄꯨ ꯊꯥꯗꯣꯛꯂꯝꯗꯨꯅ ꯃꯄꯨꯒꯤ ꯂꯩꯀꯣꯟꯗ ꯇꯤꯟꯈ꯭ꯔꯦ. ꯃꯍꯥꯛꯀꯤ ꯊꯋꯥꯏꯅ ꯁꯥꯟꯇꯤ ꯑꯣꯏꯅ ꯂꯩꯔꯨꯅꯕ ꯂꯩꯍꯧꯔꯤꯕ ꯃꯔꯨꯞ ꯃꯄꯥꯡ ꯄꯨꯝꯅꯃꯛꯅ ꯃꯄꯨ ꯃꯥꯒꯤ ꯃꯐꯝꯗ ꯊꯧꯅꯤꯖꯔꯤ. ꯂꯩꯈꯤꯗ꯭ꯔꯕꯒꯤ ꯁ꯭ꯔꯥꯗꯤꯟ ꯂꯥꯛꯂꯤꯕ ꯇꯥꯡ 20 ꯏꯉꯥꯒꯤ 6/8 ꯊꯥꯡꯖ ꯅꯨꯃꯤꯠꯇ ꯊꯣꯛꯂꯦ. ꯅꯨꯃꯤꯠ ꯑꯁꯤꯗ ꯂꯩꯈꯤꯗ꯭ꯔꯕꯒꯤ ꯏꯃꯨꯡ ꯃꯅꯨꯡꯒꯤ ꯑꯋꯥꯕꯗ ꯁꯔꯨꯛ ꯌꯥꯃꯤꯟꯅꯁꯤ ꯍꯥꯏꯅ ꯍꯦꯔꯤꯇꯦꯖ ꯀꯣꯟꯚꯦꯟ ꯚꯦꯟ ꯁꯔꯚꯤꯁ ꯑꯣꯅꯔꯁ ꯑꯦꯁꯣꯁꯤꯌꯦꯁꯟꯒꯤ ꯄ꯭ꯔꯁꯤꯗꯦꯟꯠ ꯗꯕ꯭ꯂꯤꯌꯨ ꯖꯗꯨꯃꯅꯤ ꯁꯤꯡꯅ ꯑꯦꯁꯣꯁꯤꯌꯦꯁꯟꯒꯤ ꯃꯦꯝꯕꯔ ꯄꯨꯝꯅꯃꯛꯇ ꯄꯥꯎꯖꯦꯟ ꯄꯤꯖꯔꯤ.
2: ꯗꯥꯏꯃꯟꯁ ꯄ꯭ꯔꯣꯖꯦꯛ ꯗꯤꯄꯥꯔꯠꯃꯦꯟ ꯑꯣꯐ ꯄꯦꯊꯣꯂꯣꯖꯤ ꯔꯤꯝꯁ ꯏꯝꯐꯥꯜꯅ ꯕ꯭ꯔꯦꯁ ꯑꯃꯁꯨꯡ ꯂꯪ ꯀꯦꯟꯁꯔꯅ ꯅꯥꯔꯕ ꯄꯦꯁꯦꯟꯁꯤꯡꯒꯤꯗꯃꯛꯇ ꯊ꯭ꯔꯤ ꯃꯣꯂꯤꯀ꯭ꯌꯨꯂꯔ ꯇꯦꯁꯀꯤ ꯈꯨꯗꯣꯡꯆꯥꯕ ꯄꯤꯖꯔꯤ. ꯍꯥꯏꯔꯤꯕ ꯇꯦꯁꯁꯤꯡ ꯑꯗꯨꯗꯤ ꯕ꯭ꯔꯦꯁ ꯀꯦꯟꯁꯔꯒꯤꯅ ERPR HER2NOI ꯑꯃꯁꯨꯡ KI67, ꯂꯪ ꯀꯦꯟꯁꯔꯒꯤꯅ EGFR ꯃ꯭ꯌꯨꯇꯦꯁꯟ ꯇꯦꯁ ꯑꯃꯁꯨꯡ ALK ROS1 PDL1 IIC ꯇꯦꯁ. ꯇꯦꯁꯁꯤꯡ ꯑꯁꯤꯒꯤ ꯃꯇꯦꯡꯅ ꯀꯦꯟꯁꯔ ꯂꯥꯌꯦꯡꯕꯗ ꯑꯃꯁꯨꯡ ꯇꯥꯔꯒꯦꯇꯦꯗ ꯊꯦꯔꯥꯄꯤꯗ ꯆꯥꯎꯅ ꯃꯇꯦꯡ ꯑꯣꯏꯒꯅꯤ. ꯑꯀꯨꯞꯄ ꯃꯔꯣꯜꯒꯤꯗꯃꯛ ꯗꯥꯏꯃꯟꯁ ꯄ꯭ꯔꯣꯖꯦꯛ ꯗꯤꯄꯥꯔꯠꯃꯦꯟꯠ ꯑꯣꯐ ꯄꯦꯊꯣꯂꯣꯖꯤ ꯔꯤꯝꯁꯇ ꯇꯥꯟꯅꯕꯤꯌꯨ.
0: ꯇꯥꯕꯤꯔꯤꯕ ꯄꯥꯎ ꯑꯁꯤ ꯑꯀꯥꯁꯕꯥꯅꯤ ꯏꯝꯐꯥꯜꯗꯒꯤꯅꯤ. ꯂꯩꯕꯥꯛꯀꯤ ꯑꯇꯩ ꯃꯐꯝꯁꯤꯡꯒ ꯂꯣꯏꯅꯅ ꯃꯅꯤꯄꯨꯔꯗꯁꯨ ꯍꯌꯦꯡꯗꯒꯤ ꯍꯧꯔꯒ ꯅꯨꯃꯤꯠ ꯍꯨꯝꯅꯤ ꯆꯨꯞꯅ ꯖꯟ ꯀꯂ꯭ꯌꯥꯣ ꯁꯤꯕꯤꯔ ꯄꯥꯡꯊꯣꯛꯀꯗꯧꯔꯤ. ꯍꯤꯔꯝ ꯑꯁꯤꯒꯤ ꯃꯇꯥꯡꯗ ꯖꯤꯂꯥꯁꯤꯡꯒꯤ ꯗꯦꯄꯨꯇꯤ ꯀꯃꯤꯁꯅꯔꯁꯤꯡꯅ ꯃꯊꯧ ꯇꯥꯕ ꯊꯕꯛꯁꯤꯡ ꯄꯥꯏꯈꯠꯇꯨꯅ ꯀꯦꯝ ꯑꯁꯤ ꯅꯤꯡꯊꯤꯅ ꯄꯥꯡꯊꯣꯛꯅꯅꯕ ꯁꯦꯝ ꯁꯥꯕ ꯂꯣꯏꯔꯦ. ꯊꯧꯕꯥꯜ ꯖꯤꯂꯥꯒꯤ ꯑꯣꯏꯅꯁꯨ ꯖꯟ ꯀꯂ꯭ꯌꯥꯣ ꯁꯤꯕꯤꯔ ꯍꯌꯦꯡꯗꯒꯤ ꯍꯧꯔꯒ ꯅꯨꯃꯤꯠ ꯍꯨꯝꯅꯤ ꯆꯨꯞꯅ ꯗꯦꯄꯨꯇꯤ ꯀꯃꯤꯁꯅꯔꯒꯤ ꯑꯣꯐꯤꯁ ꯀꯝꯄ꯭ꯂꯦꯛꯁꯇ ꯄꯥꯡꯊꯣꯛꯀꯅꯤ. ꯄꯥꯎꯃꯤꯁꯤꯡ ꯑꯁꯤ ꯎꯟꯅꯕ ꯑꯃꯗ ꯊꯧꯕꯥꯜꯒꯤ ꯗꯦꯄꯨꯇꯤ ꯀꯃꯤꯁꯅꯔ ꯌꯨꯝꯅꯥꯝ ꯔꯣꯕꯤꯇꯥꯅ ꯍꯥꯏ ꯀꯦꯝ ꯑꯁꯤꯗ ꯀꯦꯟꯗ꯭ꯔ ꯁꯔꯀꯥꯔꯒꯤ ꯇꯣꯉꯥꯟ ꯇꯣꯉꯥꯟꯕ ꯁ꯭ꯀꯤꯝꯁꯤꯡꯒꯤ ꯃꯇꯥꯡꯗ ꯃꯤꯌꯥꯝꯗ ꯈꯨꯗꯣꯡꯆꯥꯕ ꯀꯌꯥ ꯄꯤꯒꯅꯤ. ꯃꯔꯝ ꯑꯗꯨꯅ ꯖꯤꯂꯥ ꯑꯁꯤꯒꯤ ꯃꯅꯨꯡꯗ ꯂꯩꯔꯤꯕ ꯃꯤꯌꯥꯝꯅ ꯑꯌꯨꯛ ꯄꯨꯡ 12:00 ꯅꯨꯡꯊꯤꯜ ꯄꯨꯡ 3:00 ꯐꯥꯎꯕꯒꯤ ꯃꯅꯨꯡꯗ ꯂꯥꯛꯇꯨꯅ ꯈꯨꯗꯣꯡꯆꯥꯕꯁꯤꯡ ꯑꯁꯤ ꯂꯧꯕꯤꯌꯨ. ꯖꯤꯔꯤꯕꯥꯝ ꯖꯤꯂꯥꯒꯤ ꯑꯣꯏꯅꯁꯨ ꯖꯟ ꯀꯂ꯭ꯌꯥꯣ ꯁꯤꯕꯤꯔꯒꯤ ꯊꯧꯔꯝ ꯍꯌꯦꯡꯗꯒꯤ ꯍꯧꯅ ꯅꯨꯃꯤꯠ ꯍꯨꯝꯅꯤ ꯆꯨꯞꯅ ꯄꯥꯡꯊꯣꯛꯀꯅꯤ ꯍꯥꯏꯔꯤ. ꯃꯁꯤꯒꯤ ꯃꯇꯥꯡꯗ ꯖꯤꯔꯤꯕꯥꯝꯒꯤ ꯗꯦꯄꯨꯇꯤ ꯀꯃꯤꯁꯅꯔ ꯑꯥꯔꯕꯤꯟ ꯍꯪꯂꯦꯝꯅ ꯑꯁꯨꯝꯅ ꯍꯥꯏ
3: ꯗꯤꯁꯇ꯭ꯔꯤꯛ ꯑꯦꯗꯃꯤꯅꯤꯁꯇ꯭ꯔꯦꯁꯟ ꯖꯤꯔꯤꯕꯥꯝꯅ ꯂꯨꯆꯤꯡꯂꯒ 3-day ꯏꯚꯦꯟꯠ ꯖꯟ ꯀꯂ꯭ꯌꯥꯣ ꯁꯤꯕꯤꯔ ꯏꯅꯤꯁꯤꯌꯦꯇꯤꯚ ꯍꯥꯏꯗꯅ ꯗꯤ.ꯁꯤ.ꯒꯤ ꯀꯝꯄ꯭ꯂꯦꯛꯁꯇ ꯄꯥꯡꯊꯣꯛꯆꯒꯅꯤ. 17, 19, 20 ꯑꯩꯈꯣꯏꯒꯤ ꯒ꯭ꯔꯥꯎꯟ ꯐ꯭ꯂꯣꯔꯒꯤ ꯗꯤ.ꯁꯤ.ꯒꯤ ꯍꯣꯜꯗ, ꯑꯗꯨꯒ ꯇꯥꯏꯃꯤꯡꯅ ꯄꯨꯡ 11:00 ꯍꯧꯔꯒ ꯄꯨꯡ 3:00 ꯐꯥꯎꯕ ꯑꯣꯏꯒꯅꯤ. ꯃꯁꯤꯗ ꯂꯥꯛꯄꯤꯔꯤꯕ ꯑꯃꯗꯤ ꯖꯤꯔꯤꯕꯥꯝꯗ ꯂꯩꯕꯤꯔꯤꯕ ꯄ꯭ꯔꯖꯥꯁꯤꯡꯅ ꯂꯥꯛꯄꯤꯗꯨꯅ ꯀꯥꯟꯅꯕꯁꯤꯡꯁꯤ ꯂꯧꯕꯤꯍꯧ ꯍꯥꯏꯗꯅ ꯑꯩ ꯃꯦꯗꯤꯌꯥꯁꯤꯡꯒꯤ ꯈꯨꯠꯊꯥꯡꯗ ꯄꯥꯎꯖꯦꯟꯖꯔꯤ.
0: ꯆꯥꯟꯗꯦꯜ ꯖꯤꯂꯥꯒꯤ ꯑꯣꯏꯅꯁꯨ ꯖꯟ ꯀꯂ꯭ꯌꯥꯣ ꯁꯤꯕꯤꯔ ꯀꯦꯝꯄꯦꯟ ꯅꯤꯡꯊꯤꯅ ꯄꯥꯡꯊꯣꯛꯅꯅꯕ ꯉꯁꯤ ꯖꯤꯂꯥ ꯑꯁꯤꯒꯤ ꯗꯦꯄꯨꯇꯤ ꯀꯃꯤꯁꯅꯔ ꯍꯦꯃꯟ ꯀꯨꯃꯥꯔꯅ ꯁꯚꯥꯄꯇꯤ ꯑꯣꯏꯗꯨꯅ ꯃꯤꯐꯝ ꯑꯃ ꯄꯥꯡꯊꯣꯛꯈ꯭ꯔꯦ. ꯁꯨꯔꯆꯥꯟꯗꯄꯨꯔ ꯖꯤꯂꯥꯒꯤ ꯗꯦꯄꯨꯇꯤ ꯀꯃꯤꯁꯅꯔ ꯀ꯭ꯔꯤꯁꯅ ꯀꯨꯃꯥꯔꯅ ꯁꯚꯥꯄꯇꯤ ꯑꯣꯏꯗꯨꯅ ꯉꯁꯤ ꯄꯥꯡꯊꯣꯛꯈꯤꯕ ꯃꯤꯐꯝ ꯑꯃꯅ ꯖꯤꯂꯥ ꯑꯁꯤꯗ ꯍꯌꯦꯡꯗꯒꯤ ꯍꯧꯅ ꯅꯨꯃꯤꯠ ꯍꯨꯝꯅꯤ ꯆꯨꯞꯅ ꯖꯟ ꯀꯂ꯭ꯌꯥꯣ ꯁꯤꯕꯤꯔ ꯄꯥꯡꯊꯣꯛꯅꯕ ꯀꯨꯞꯅ ꯈꯟꯅꯈ꯭ꯔꯦ ꯍꯥꯏꯔꯤ. ꯕꯤꯁꯅꯨꯄꯨꯔ ꯖꯤꯂꯥꯒꯤ ꯗꯦꯄꯨꯇꯤ ꯀꯃꯤꯁꯅꯔ ꯄꯨꯖꯥ ꯑꯦꯂꯥꯡꯕꯝꯅ ꯆꯦꯔꯣꯜ ꯑꯃ ꯊꯣꯛꯇꯨꯅ ꯖꯤꯂꯥ ꯑꯁꯤꯒꯤ ꯇꯣꯉꯥꯟ ꯇꯣꯉꯥꯟꯕ ꯃꯐꯝ ꯑꯍꯨꯝꯗ ꯖꯟ ꯀꯂ꯭ꯌꯥꯣ ꯁꯤꯕꯤꯔ ꯄꯥꯡꯊꯣꯛꯂꯒꯅꯤ ꯍꯥꯏꯔꯤ. ꯇꯦꯡꯅꯧꯄꯜ ꯖꯤꯂꯥꯒꯤ ꯗꯦꯄꯨꯇꯤ ꯀꯃꯤꯁꯅꯔ ꯁꯔꯨꯞ ꯌꯥꯗꯅꯁꯨ ꯖꯤꯂꯥ ꯑꯁꯤꯗ ꯍꯌꯦꯡꯗꯒꯤ ꯄꯥꯡꯊꯣꯛꯀꯗꯧꯔꯤꯕ ꯖꯟ ꯀꯂ꯭ꯌꯥꯣ ꯁꯤꯕꯤꯔꯒꯤ ꯃꯇꯥꯡꯗ ꯆꯦꯔꯣꯜ ꯑꯃ ꯊꯣꯛꯈ꯭ꯔꯦ. ꯃꯅꯤꯄꯨꯔꯗ ꯑꯊꯨꯕ ꯃꯇꯝꯗ NRC ꯇꯧꯕꯤꯅꯕ ꯃꯅꯤꯄꯨꯔ ꯃꯤꯇꯩ ꯄꯥꯡꯒꯜ ꯋꯦꯜꯐꯤꯌꯔ ꯑꯦꯁꯣꯁꯤꯌꯦꯁꯟꯅ ꯍꯥꯏꯔꯤ. ꯂꯨꯕꯁꯤꯅ ꯊꯥꯗꯣꯔꯛꯄ ꯆꯦꯔꯣꯜ ꯑꯃꯗ ꯍꯥꯏ ꯃꯅꯤꯄꯨꯔꯗ ꯍꯤꯡꯁꯥꯒꯤ ꯊꯧꯑꯣꯡꯁꯤꯡ ꯂꯣꯏꯁꯤꯟꯗꯨꯅ ꯁꯥꯟꯇꯤ ꯑꯣꯏꯕ ꯂꯝꯗꯝ ꯑꯃ ꯑꯣꯏꯍꯟꯅꯅꯕ ꯁꯔꯀꯥꯔꯅ ꯃꯇꯤꯛ ꯆꯥꯕ ꯊꯕꯛꯁꯤꯡ ꯄꯥꯏꯈꯠꯄꯤꯌꯨ. ꯌꯨꯅꯤꯐꯥꯏꯠ ꯔꯦꯁꯄꯣꯟꯁ ꯍꯥꯏꯕ ꯍꯤꯔꯝ ꯑꯁꯤꯕꯨ ꯃꯤꯌꯥꯝꯗ ꯈꯪꯍꯟꯕꯒꯤ ꯅꯣꯡꯃꯒꯤ ꯑꯣꯏꯕ ꯊꯧꯔꯝ ꯑꯃ ꯉꯁꯤ ꯆꯥꯟꯗꯦꯜ ꯖꯤꯂꯥꯒꯤ ꯄꯟꯆꯥꯌꯠ ꯀꯝꯃ꯭ꯌꯨꯅꯤꯇꯤ ꯍꯣꯜꯗ ꯄꯥꯡꯊꯣꯛꯈ꯭ꯔꯦ. ꯆꯥꯟꯗꯦꯜ ꯅꯥꯒꯥ ꯄꯤꯄꯜꯁ ꯑꯣꯔꯒꯅꯥꯏꯖꯦꯁꯟꯅ ꯅꯦꯇꯤꯕ ꯄꯤꯄꯜꯁ ꯀꯃꯤꯇꯤ ꯃꯅꯤꯄꯨꯔꯒ ꯄꯨꯟꯅ ꯁꯤꯟꯕ ꯊꯧꯔꯝ ꯑꯗꯨꯗ ꯑꯈꯪ ꯑꯍꯩꯁꯤꯡꯅ ꯂꯥꯛꯀꯗꯧꯔꯤꯕ ꯃꯤꯀꯣꯛ ꯊꯤꯕ ꯑꯁꯤꯅ ꯊꯣꯛꯍꯜꯂꯛꯄ ꯌꯥꯕꯁꯤꯡ ꯑꯃꯁꯨꯡ ꯃꯅꯤꯄꯨꯔꯗ NRC ꯑꯞꯗꯦꯠ ꯇꯧꯕꯒꯤ ꯃꯔꯨꯑꯣꯏꯕ ꯍꯥꯏꯕꯅꯆꯤꯡꯕ ꯇꯣꯉꯥꯟ ꯇꯣꯉꯥꯟꯕ ꯍꯤꯔꯝꯁꯤꯡꯗ ꯋꯥ ꯉꯥꯡꯈꯤ. ꯑꯁꯥꯝ ꯔꯥꯏꯐꯜꯁꯅ ꯁꯤꯟꯗꯨꯅ ꯀꯝꯃ꯭ꯌꯨꯅꯤꯇꯤ ꯑꯥꯎꯠꯔꯤꯁ ꯄ꯭ꯔꯣꯒ꯭ꯔꯥꯝꯒꯤ ꯃꯈꯥꯗ ꯊꯥꯡꯖꯤꯡ ꯆꯤꯔꯨꯗ ꯃꯤꯌꯥꯝꯒ ꯋꯥꯔꯤ ꯁꯥꯟꯅꯕꯒꯤ ꯊꯧꯔꯝ ꯑꯃ ꯄꯥꯡꯊꯣꯛꯈ꯭ꯔꯦ. ꯂꯣꯏꯅꯅ ꯀꯥꯡꯄꯣꯛꯄꯤ ꯜꯖꯤꯂꯥꯗꯁꯨ ꯄꯦꯔꯥꯃꯤꯂꯤꯇꯔꯤ ꯐꯣꯔꯁ ꯑꯁꯤꯅ ꯁꯤꯟꯗꯨꯅ ꯀꯝꯃ꯭ꯌꯨꯅꯤꯇꯤ ꯑꯥꯎꯠꯔꯤꯁ ꯄ꯭ꯔꯣꯒ꯭ꯔꯥꯝ ꯄꯥꯡꯊꯣꯛꯈꯤ. আই জি এয়ার সাউথ কি পাউন হাই থর্মদ সরুক ইয়াকিব খুলগি আহল সিং নাহা রোল সিং সেকুরিটি পার্সনেল সিংগারি সানাদুনা শান্তি তংদু লাইতাব মসুং অসয় আঙাম থোকতব লমদম আমা ওহিনানাব ওয়ারি সানাকি ইয়োগা সাজল কি থরম সিং সু টেকনোপল জেলা কি কোয়াথা মসুং মোরেদ পাংতোখরে থরম সিং আদ অসম রাইফলস কি পার্সনেল সিং মাফমাদ কি খুঞ্জা সিং মসুং নাহা রোল সিং না সরুক ইয়াকি আমরমদ নরং আহিং নোংকন চুবর কি কামজং সংসক লম্বী কি নেপালী খুটি মনাক্ত চিংনিখাইদুন লম্বী থিংজলম্বদু আসাম রাইফলস কি চাসাত লাইব কাংবুসিনা সংসিনদুন সেংদোকপদ কি লম্বী ফাউনারে হাইরি কেন্দ্রদ এনডিএ সরকার না শাসন পারকপ সহি তারানিথোই সরপ গমারি লেনা আকাশবাণী ইম্ফাল কি পাউ কাংবু না মিউজিয়াম গ্রান্ট স্কিম হাইব হিরামদ খনা নেনব কি থরম আমা হজিক নুমিদাং পুং তরেত মিনিট ইয়াংখাইদ সাংাই চ্যানেল দ সন্দোকানি হিরম আসে রাজ্য কি আর্ট এন্ড কলচার বিভাগ কি মরাং লাইব আই এন এ ওয়ার্ল্ড মিউজিয়াম কি কিউরেটর ডক্টর লাইশ্রম সাধনা দেবী গা আকাশবাণী ইম্ফাল কি ইপাউ কাংবু কি ডেস্ক এডিটর খেত্রিম বিরোজ কৌনদাই সানব কি থরম তাব ফিগান হাই ওয়ারিওতাই সানব কি থরম আসে হয়ং সুমিত কি নুমিং পুং তারানথই মিনিট নিফুদ আকাশবাণী ইম্ফাল কি কংলা চ্যানেল আমুক হন তাব ফিগান পও কি নাতে ব্রেক আমুক
4: স্পেশাল ইন্টেনসিভ রিভিশন
5: ভোটার
4: লিস্টগিদব ভোটার লিস্ট এলিজিবল ভোটার ই সি আই নে এস আই আর চাথবনে মে কুন্থ্রা জুন কুনিপান বিএলও সুথম খুদ চত এনিমেশন ফর্ম মেনশন খোচত কীগুব মেনশনল ফর্ম আপ সাবমিট তৌদ্রব ড্রাফট ভোটার লিস্টনে আকোপ মরোল বিএলও লগদব নত্রগ ওয়ান নাইন ফাইভ জিরো দ কল তগদব
6: পাউজনজরিব চিফ ইলেকটোরেল অফিসার মণিপুর
0: আকাশবাণী ইম্ফাল পাউ তাবিরি নরং জি সেভেন মিফম ইউনব প্রধান মন্ত্রী নরেন্দ্র মোদি ফ্রান্স কি শহর ইভিয়ান খোচিত থাকে মফম হেক থ সোশ্যাল মিডিয়া থাকলপ ওরলমদ প্রধান মন্ত্রী হাই তোমান তোমানব কয়া উনদুন মালেম আবু ওফম খনগান মালেম পৃথিবী তুম কয়ন হেন নাইফন লহেন হনবদ ভারত মঞ্জিল থাকে হাইনু শ্রী মোদি ফদোকলি প্রধান মন্ত্রী নরেন্দ্র মোদি হাইরি সহি তরাবী থি ফিবম থাঙ্গাই ফগতলে সোশ্যাল মিডিয়া থাকলপ চেরোল প্রধান মন্ত্রী হাই মরমদম লেপসবঙ্গ বিকশিত ভারত আমব চলব খোজিগ সরকমি থিজন সেমাম হেন খুদংচাব পিবলগান হাই লম্বী থ ফগত সাথক সসিন খুদংচাব পিবদ নতুন লোল ইটিক চৌকদ মতেন বিকশিত ভারত ইউথ পার্লামেন্ট লিসানি কুন্তরুক লোকসভা আদক্ষ ওম বিরলা নিউ দিল্লি হদোক্রে থরম হদ শ্রী বিরলা হাই লাইব মিয়াম পূর্ণ হিমিনব ওখলোন থরম পাংতোপনি নাহা সিং মানে মানজব ভারত চৌকুত লমজনদ মানলম সংসিদলি থরম কেন্দ্র লেবর এন্ড এমপ্লয়মেন্ট কি মন্ত্রী মনসুখ মান্ডাভিয়া লুসিংব কয়া সরুক ইয়াকি কেন্দ্র কি হকসেল ইফিমবল রাজ্য মন্ত্রী অনুপ্রিয়া পটেল হাই ডিজিটাল টেকনোলজি সুন্দর ভারত হকসেল কুমান সংসিলকলি মানে হাই আয়ুষ্মান ভারত ডিজিটাল মিশন না চৌন কানব পিরি মিপুম খুব কি আবা আই ডি হাইন খাঙ ডিজিটাল হেলথ আই ডি সানব সরকার পান্ডম থামলি হজুক ফাউদ মিয় কোটি মরফুতরা হেনব আবা আই ডি রেজিস্টার তরকলি মিজোরাম জেলা তরমাথমত মানমার বংলাদেশ রিফিউজি লিং কুন্থ্রামাথই সানি হেনব বায়োমেট্রিক লোসলকলে রাজ্য হোম ডিপার্টমেন্ট পও পালন আইকি পামিন হাই মানমার রিফিউজি লিং কুমাপন সাত্রিত কুন্তরুক হজু ফাউদ লিং কুমাপন সুন্ন নিফুতরেত কি বায়োমেট্রিক লোরে বংলাদেশ চিটাগং হিল ট্রেক্স লান সঙ্গলপ রিফিউজি লিং চামড়ি মরফুতরেত কি লিং চামড়ি নিফুতরেত কি বায়োমেট্রিক লোরে ತ್ರಿಪುರಾ ಟ್ರೈಬಲ್ ಏರಿಯಾಸ್ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಗೆ ಮುಖದ ವಿಲೇಜ್ ಕಮಿಟಿಯಸಿಂಗ್ ಮಿಖಲ್ ಸೆಪ್ಟೆಂಬರ್ ಕುಂತರೆತ್ತ ತಾಂಕ್ ಅಮಕಕ್ತದ ಪಾಂತುನನಬ ಸುಪ್ರೀಂ ಕೋರ್ಟ್ನ ತ್ರಿಪುರಾ ಸ್ಟೇಟ್ ಇಲೆಕ್ಷನ್ ಕಮಿಷನ್ದ ಕಂಗನ್ ಕ್ರೈ ಹೌಸಿಕ್ ಸಾನಬಗೆ ಪಾವು ಖ್ಯಾತ್ರಿಮಯುಂ ಗಂಗಾದಗಿ
7: ಫಿಫಾ ವರ್ಲ್ಡ್ ಕಪ್ ಲಿಸಿಂಗ್ ಕುಂತರುಕ್ಕಿ ಗ್ರೂಪ್ ಜಿಗೆ ತೊಂಗಾನ್ ತೊಂಗಾನ್ ಮೇಸಿಂಗ್ದ ಬೆಲ್ಜಿಯಂ ಇಜಿಪ್ಟ್ ಪಂಚಲ್ ಮೊಮ್ ಚೆನ್ನದ ದ್ರೋ ಸತ್ಕ್ರೆ ಇರಾನ್ ನ್ಯೂಜಿಲೆಂಡ್ಸು ಪಂಚಲ್ ಅನಿ ಅನಿ ಚೆನ್ನದ ದ್ರೋ ಸತ್ಕಿ ಗ್ರೂಪ್ ಎಚ್ಗೆ ಮ್ಯಾಚ್ ಅಮದ ಸೌದಿ ಅರಾಬಿಯಾ ಉರುಗ್ವೆ ಪಂಚಲ್ ಮೊಮ್ ಚೆನ್ನದ ದ್ರೋ ಸತ್ಕಿ ಹಸಿ ಅಹಿಂಗ್ ನೊಂಗೆ ಪುಂಖಾಯ್ ಸತ್ಪದ ಫ್ರಾನ್ಸ್ ಸೆನೆಗಲ್ ಸಾನಗನೆ ಅಯುಗ್ ಪುಂ ಅಹುಮ್ಮಖಾಯ್ ತಾವ ಇರಾಕ್ ನೋರ್ವೆ ಅಯುಗ್ ಪುಂ ತರುಕ್ಮಖಾಯ್ ತಾಬ ಮತ್ತು ಅರ್ಜೆಂಟಿನಾ ಅಲ್ಜೇರಿಯಾ ಹಯ ಅಯುಗ್ ಪುಂ ಮಪನ್ ಮಖಾಯ್ ತಾಬದ ಆಸ್ಟ್ರಿಯಾ ಜೋರ್ಡಾನ್ ಸಾನಗನೆ ಯೆಸ್ ಕುಲ್ ಕಂಕುನ ಸಿಂಧುನ ಚತ್ತರಿಬ ಅನಿಸುಬ ಚುಂಖಾಮ್ ನೊಯೋನ್ ಚಾನ್ಸಿಂಗ್ ಇಬೆಯಮ ದೇವಿ ಮೆಮೋರಿಯಲ್ ಲೀಗ್ ಕಮ್ ನೊ ಔಟ್ ಕಾಂಗ್ ಟೂರ್ನಾಮೆಂಟ್ಗೆ ಹಸಿ ಸನಕಿಬ ಕ್ವಾರ್ಟರ್ ಫೈನಲ್ ಮ್ಯಾಚ್ದ ತೇಕಾ ಪಿಸುಮ್ನ ಗೋಪಾಲ್ ದೇವಬು ಪಂಜಲ್ ಕುಂತರೆತ್ ತರಹುಂದೊಯ್ದ ಥೊಯ್ಕ್ರೆ ಅಹನ್ ಬಸೆಮಿ ಫೈನಲ್ ಮ್ಯಾಚ್ ಥಾ ಅಸಿಕಿ ತರಾನಿಪಾಲ್ದ ಯೆಸ್ ಕುಲ್ ಕಂಕುಟ್ಕ ತೇಕಾ ಪಿಸುಮ್ಗ ಸಾನಗನೆ ಹುಂಫುಮಂಗಸುಬ ಇಂಟರ್ನ್ಯಾಷನಲ್ ಸುಬರ್ಟೊ ಮುಖರ್ಜಿ ಫುಟ್ಬಾಲ್ ಟೂರ್ನಾಮೆಂಟ್ಗೆ ಹಸಿ ಸನಕಿಬ ಮ್ಯಾಚ್ದ ಎಲಾಂಗ್ಪೋಪಿನ ಮಾರ್ಟಿನ್ ಗರ್ಮರ್ ಸ್ಕೂಲ್ ಕಕ್ಸಿಂಗ್ಬು ಪಾಂಜಲ್ ಮರಿ ಅಮದ ಥೊಯ್ಕ್ರೆ ಅತೋಪ ಮ್ಯಾಚ್ಸಿಂಗ್ದ ಇರಮ್ದಮ್ ಮಹೈಕೋಲ್ ಲಾಂಗ್ಮೈದೋಂಗ್ನ ಎ ಡಿ ಎಲ್ ಓಬಗಾಯ್ಬು ಪಾಂಜಲ್ ತರಾಮಥೊಯ್ ಸೈನೋದ ಯುರೇಕಾ ಇಂಗ್ಲಿಷ್ ಸ್ಕೂಲ್ ಥೌನೌಜೌನ ಎಲಾಂಗ್ಪೋಪಿಬು ಪಾಂಜಲ್ ಮರಿ ಅಮದ ಇಮಾ ಲಾಂಗ್ಮೈದೋಂಗ್ನ ಪಿ ಆರ್ ಇಂಗ್ಲಿಷ್ ಸ್ಕೂಲ್ ಕಕ್ಸಿಂಗ್ಬು ಪಾಂಜಲ್ ಮಂಗ ಅಹುಮ್ದ ಥೊಯ್ಕಿ ಹುಂಫುಮಂಗಸುಬ ಸರ್ ಜುರ್ಜಾನ್ ಸಿಂಗ್ ಮೆಮೋರಿಯಲ್ ಫುಟ್ಬಾಲ್ ಟೂರ್ನಾಮೆಂಟ್ ಲಿಸಿಂಗ್ ಅನಿ ಕುಣಮಂಗ ಕುಂತರುಕ್ಕಿ ಹಸಿ ಮಪಾಲ್ ಕಪ್ ಕಂಗ್ಜೆಬುಂಗ್ದ ಸನಕಿಬ ಮ್ಯಾಚ್ದ ಅನ್ನೌಬ ಇಮಾಗೆ ಮಂಗಾಲ್ನ ಈಸ್ಟರ್ನ್ ಸ್ಪೋರ್ಟಿಂಗ್ ಯೂನಿಯನ್ಬು ಪಾಂಜಲ್ ಅಹುಮ್ ಅನಿದ ಥೊಯ್ಕ್ರೆ ಅತೋಪ ಮ್ಯಾಚ್ ಅಮದ ಸೌದರ್ನ್ ಸ್ಪೋರ್ಟಿಂಗ್ ಯೂನಿಯನ್ನ ರಾಹಿ ಯುಸಿಬು ಪಾಂಜಲ್ ಮರಿ ಅಹುಮ್ದ ಥೊಯ್ಕ್ರೆ ಮರಿಸುಬ ಎಮ್ ಎನ್ ಸಿ ಎ ಮೆನ್ಸ್ ಅಂಡರ್ 19 ಒನ್ ಡೇ ಟ್ರೋಫಿ ಲಿಸಿಂಗ್ ಅನಿ ಕುಣಮಂಗ ಕುಂತರುಕ್ಕಿ ಹಸಿ ಸನಕಿಬ ಲೀಗ್ ಮ್ಯಾಚ್ಸಿಂಗ್ದ ಕೆ ಎ ಎಸ್ ಸಿ ಖೊಮಿದೋಂಗ್ನ ಎಸ್ ಎಸ್ ಸಿ ಪೊರಂಪಾಟ್ಬು ವಿಕೆಟ್ ನಿಪಾಲ್ದ ಥೊಯ್ಕ್ರೆ ಅತೋಪ ಮೇಸಿಂಗ್ದ ಎ ಕೆ ಎಸ್ ಡಿ ಒ ಖಂಗಾಬೋಗ್ನ ಕೆ ಸಿ ಸಿ ಕೊಂಗ್ಬ ಬಜಾರ್ಬು ರನ್ ಚಾಮನಿಫು ಮರಿದ ವೈ ಡಬ್ಲ್ಯೂ ಸಿ ಲಾಂಗ್ಥಬಾಲ್ನ ವೈ ಯು ಸಿ ಸಿ ಕ್ವಾಕೈಥೆಲ್ ಮೊಯರಂಗ್ಪುರೇಲ್ಬು ಪಾಂಜಲ್ ಅನಿದ ಥೊಯ್ಕೆ ಕಿರಣ್
0: ಅರೋಯ್ಬದ ಮರುವೆಯೋ ಪಾವು ಅಮೋಹನ್ನ ಮುಖ್ಯಮಂತ್ರಿ ಇಮ್ರಾನ್ ಖಾನ್ ಚಾನ ಹೈರಿ ಹೌಕಿಬ ಸಹಿ ತರ ನಿಥೊಯ್ದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಗೆ ಲಂಜಿಂಗ್ ಮಖಾದ ಸಾಕು ಥೊರಂಗ್ ಥಬಕ್ ಸಿಂಗ್ ಐತಿಹಾಸಿಕ ವೈನ ಪಾಯ್ಕಲಕ್ಲಿ ಜನಿಮ್ಸ್ಕಿ ತಂಗೈ ಫದಬ ಸಿಂಗ್ ಪಂಗಂದುನ ಹೇನ ಫಬ ಅನಾಲಯಂಗಿ ಖುರೋಂಗ್ಚಾವ್ ಫಂಗಲ್ಲಗನಿ ಹೈನ ಮುಖ್ಯಮಂತ್ರಿ ಯುಮ್ನಾಮ್ ಖ್ಯಮ್ಚಾನ ಹೈರಿ ಪೊಲೀಸ್ ಪರ್ಸನಲ್ ಸಿಂಗ್ನ ಥಕ್ಸಿ ಖಾಸಿ ಮದಿ ಥೌನಾಲಯಿನ ಕಠೋಪಗಿ ವಕಲೊಂದ ಮಣಿಪುರಿಗಿದಮಕ್ ಥಬಕ್ ತೌನನಬ ರಾಜ್ಯಗೆ ಗೃಹ ಮಂತ್ರಿ ಗೋವಿಂದ ದಾಸ್ ಕೊಂಠೌ ಜಮ್ನ ಹೈರಿ ಲೈಬಾಕಿತೈ ಮಫಮ್ ಸಿಂಗಲೋನ ಮಣಿಪುರಸು ಹಯಂಗ್ದಗಿ ಹೌರಗ ನುಮಿಟ್ ಹುಮ್ ನಿಶ್ಚುಪ್ನ ಜನ್ಯ ಕಲ್ಯಾಣ್ ಶಿಬಿರ್ ಪಾಂಗ್ತೊಕ್ಲಗನಿ ಅಮಶು ಜಿ ಛಬಿಂಗಿ ಮಿಫಮ್ ಯಾವನನವ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹಸಿ ಫ್ರಾನ್ಸ್ಗೆ ಸರ್ ಇವಿಯಾನ್ದ ನುಮಿಟ್ ನಿನಿಗೆ ಕಾಂಗ್ಚಟ ಟುಂಕ್ರೆ ಪಾವುಲೋಯ್ ಜಾರಿ

0: 아도메 토름 다비리바시 아카스바니 인팔기 FM 상하이 채널 되기니 아카스바니 인팔 혹지가무 레이저리 마통기 와펌다 프라임 미니스터 모다 요즈나 아이바 라스쿠마르 차나툼비
1: ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಅಸಿ ಭಾರತ ಸರ್ಕಾರನ ಮಿಯಾಮ್ನ ಪೀರಿಬ ಸ್ಕೀಮ್ ಸಿಂಗ್ ಮರಕ್ತ ನೌನ ಕಾರ್ಬಾರ್ ಹೌದುಕ್ಸಗೆ ಖನ್ಬ ಮಿಯೋಯಿಸಿಂಗಿದಮಕ್ತದಿ ಯಾಮ್ನ ಕಾಣಬ ಸ್ಕೀಮ್ ಅಮನಿ ಹಾಯಿರಿಬ ಸ್ಕೀಮ್ ಅಸಿ ಕುಂಜಾಲಿ ಸಿಂಗನಿ ತರಮಂಗಾಗಿ ಏಪ್ರಿಲ್ಗೆ ತಾಂಗ್ ನಿಪಾನ್ದ ಹೌದೋಕ್ತುನ ಸನರಕ್ಲಿ ಮರುವಿನ ಪಿಎಂ ಮುದ್ರಾ ಯೋಜನಾ ಅಸಿಗಿ ಪಾಂಡಮ್ದಿ ಸೆನ್ಪೊಟ್ ಲೈತದುನ ಸುಫಂ ನೊಂಪಂ ಖಂಗ್ದನ ಲೈರಿಬ ಮಿಯಾಮ್ದ ಸೆಂಥಂಗ್ ಥಾದದುನ ಸೆಂಥೋಕ್ ಲೈಬ ಮಥೌ ಅಮಮಂ ಹೌದೋಕ್ ಅಂದುನ ಮಿಪಾಲ್ ತಾಂಗ್ದನ ಹಿಂಜನಬಗಿ ಲಂಬಿ ಪೀರಿಬ ಸ್ಕೀಮ್ ಅಮಶುನಿ ಪಿಎಂ ಸ್ವನಿಧಿ ಯೋಜನಾದಗಿ ಖರ ಖಜಿಕ್ ಚೌಕಟ್ನ ಸೆಂಥಂಗ್ ಪೀದುನ ಕಾರ್ಬಾರ್ ಹೌದೋಕ್ಪು ಯಾಬ ಸ್ಕೀಮ್ ಹೈರಗದಿ ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಅಶಿಶು ಅಮನಿ ಲವು ಸಿಂಗುಬೋಗಿ ಸೆಕ್ಟರ್ ನತವದ ಸ್ಕೀಮ್ ಮಸಿನ ಪೀರಿಬ ತೌಬು ಯಾಬ ಅಪಿಕ್ಪದಗಿ ಮಯೈ ಒರಪ್ ತೌಬು ಯಾರಬ ಕಾರ್ಬಾರ್ ಖರದಂಗ್ ಪಲ್ಲವದ ಬ್ಯೂಟಿ ಪಾರ್ಲರ್ ಟೆಲರಿಂಗ್ ಡ್ರೈ ಕ್ಲೀನರ್ಸ್ ಫೋಟೋ ಸ್ಟುಡಿಯೋ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಟೂ ವೀಲರ್ಸ್ ರಿಪೇರ್ಸ್ ಶಾಪ್ಸ್ ಇಲೆಕ್ಟ್ರಾನಿಕ್ಸ್ ರಿಪೇರ್ಸ್ ಔಟ್ಲೆಟ್ಸ್ ಪಿಕಲ್ಸ್ ಮೇಕಿಂಗ್ ಸ್ಪೈಸ್ ಗ್ರೈಂಡಿಂಗ್ ಬೇಕರಿ ಹ್ಯಾಂಡ್ಲೂಮ್ ಪವರ್ಲೂಮ್ ಕಂಪ್ಯೂಟರೈಸ್ ಎಂಬ್ರಾಯ್ಡರಿ ಪ್ರಿಂಟಿಂಗ್ ಟೊಯ್ ಮೇಕಿಂಗ್ ಕ್ಯಾಂಡಲ್ ಮೇಕಿಂಗ್ ಹಾರ್ಡ್ವೇರ್ ಸ್ಟೋರ್ ಸ್ಟೇಷನರಿ ಶಾಪ್ಸ್ ಸ್ಮಾಲ್ ಸ್ಕೇಲ್ ಡಿಸ್ಟ್ರಿಬ್ಯೂಟರ್ಸ್ ಆಟೋರಿಕ್ಸೋ ಇ ರಿಕ್ಸೋ ಸ್ಕೂಲ್ ಡೆಲಿವರಿ ವ್ಯಾನ್ ಡೈರಿ ಫಾರ್ಮಿಂಗ್ ಪೋಲ್ಟರಿ ಬೀ ಕೀಪಿಂಗ್ ಫಿಶರೀಸ್ ಆ್ಯಂಡ್ ಆಗ್ರೋ ಪ್ರೊಸೆಸಿಂಗ್ ಯೂನಿಟ್ ಅಸಿನ ಸಿಂಬಸಿಂಗ್ ಅಸಿದ ನತವ ಮಯೋನ್ ಕಯಾದ ಪಿಎಂ ಮುದ್ರಾ ಲೋನ್ಗೆ ಮತೆಯಂಗ್ನ ಕಾರ್ಬಾರ್ ತೌಬ ಯಾಯಿ ಹೈಬದಿ ಭಾರತ ಲೈರಿಬ ಮಿಯೋಯ್ ಕೋಟಿ ಹೆನ್ಮನ ನುಪಾ ನುಪಿ ಖಾಯ್ದನ ಕಾಣಬಸಿ ಲೌಬು ಯಾಯಿ ಪಿಎಂ ಮುದ್ರಾ ಲೋನ್ ಅಸಿ ಆನ್ಲೈನ್ಗೆ ಕುಠಾಂಗ್ದ ಜನ್ ಸಮರ್ಥ ಪೋರ್ಟಲ್ದ ಅಪ್ಲೈ ತೌಬಸು ಯಾಯಿ ಅದುಗ ಅತೋಪ ಅಮನ ಲೋಕಲ್ ಕಮರ್ಷಿಯಲ್ ಬ್ಯಾಂಕ್ ರೀಜನಲ್ ರೂರಲ್ ಬ್ಯಾಂಕ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಮದಿ ರಿಕಗ್ನೈಸ್ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸಿಂದ ಇಶಾ ಸಚ್ಚರಗ ಅಪ್ಲೈ ತೌಜಬಸು ಯಾಯಿ ಲೋನ್ ಅಸಿ ಕೊಲೆತರಲ್ ಫ್ರೀ ಒಯ್ಗನಿ ಥರ್ಡ್ ಪಾರ್ಟಿ ಗ್ಯಾರಂಟಿಗೆಸು ಮಥೌ ತಾದೆ ಅದುಗ ಲೋನ್ ಲೌರಿಬ ಮರಾಯ್ಬಗ್ ಥೀರಬ ಸಿಂಗಟ್ಪಗಿ ಪಾಂಬೈ ಶುಕ್ಲೈ ಲೈತ್ರಬ ಖುದೋಂಗ್ ಥೀಕಿಬ ತಾರಬದಿ ಮದುಗಿ ಮತಿಕ್ ಸಾಬ ಖುದಂ ಚಾಂಗ್ದಂ ಪೀರಬದಿ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಫಾರ್ ಮೈಕ್ರೋ ಯೂನಿಟ್ನ ತುಂಗ್ದಲ್ಲೆ ಪೀರಿಬನಿ ಲೋನ್ ಕೊಪ್ಪಿಯುವ ಫಾವು ಯಾಯಿ ಭಾರತ್ಗೆ ಸಿಟಿಜನ್ ಅಮ ಓಯ್ರಬ ಮಸಾಗಿ ಸಹಿ ತರ ನಿಪಾನ್ದಗಿನ ನಿಫು ಮಂಗ ಫಾವುಗಿ ಮನುಂಗ್ದ ಲೈರಬ ನುಪಾ ನುಪಿಸಿಂಗ್ನ ಪಿಎಂ ಮುದ್ರಾ ಯೋಜನಾಗಿ ಮರಂದ ನಿಂಥಿಜನ ಖಂಗ್ಲಗ ಲೋನ್ ಅಸಿ ಥಾದುನ ಕಾಣಬ ಲೌಬ ಯಾಯಿ ಪಿಎಂ ಮುದ್ರಾ ಲೋನ್ ಅಸಿ ತೌರಿಬ ಕಾರ್ಬಾರ್ ಅದುಗಿ ಮತುಂಗ್ ಇನ್ನ ತಾಂಕಕ್ ಮರಿ ಥೋಕ್ನ ಲೈರಿ ಅಹಾನ್ಬದ ಕಾರ್ಬಾರ್ ಅದು ಹೌದುಕ್ನಬಗಿದಮಕ್ ಲುಪಾ ಲಿಸಿಂಗ್ ಯಾಂಕೈ ಫಂಗನಿ ಮಸಿಬು ಶಿಶುಗಿ ತಾಂಕಕ್ ಕೌಇ ಅನಿಶುಭದ ಕಾರ್ಬಾರ್ ಅದುಬು ತೌಬದ ಸಂಘದವ ಮಫೋಟ್ ಮಸೈ ಖುಲಾಯ್ನ ಸಿಂಗ್ಬ ಲೈನೆನಬಗಿದಮಕ್ ಲುಪಾ ಲಿಸಿಂಗ್ ಯಾಂಕೈದಗಿನ ಲುಪಾ ಲಾಖ್ ಮಂಗಾ ಫಾವು ಫಂಗನಿ ತಾಂಕಕ್ ಅಸಿಬುನ ಕಿಶೋರ್ ಕೌಇ ಅಹುಂಸುಭ ತಾಂಕಕ್ ತರುಣ್ ಅಸಿದನ ಕಾರ್ಬಾರ್ ಅದುಬು ಪಾಕ್ಥೋಕ್ ಶಾಕ್ಥೋಕ್ಪಗಿದಮಕ್ ಅಶೌಬ ಸೆನ್ಫೋಟ್ ಒಯ್ನನವ ಲುಪಾ ಲಾಖ್ ಮಂಗಾದಗಿನ ಲುಪಾ ಲಾಖ್ ತರ ಫಾವು ಫಂಗನಿ ಅದುಗ ಅರೋಯ್ಬ ಮರಿಶುಭ ತಾಂಕಕ್ ಅಸಿನ ಮಮಾಂಗಿ ತಾಂಕಕ್ ಅಹುಂ ಅಸಿ ನಿಂಥೀನ ಸಿಂದೋಕ್ತುನ ಮಾಯ್ ಪಾಕ್ನ ಕಾರ್ಬಾರ್ ಸಥರಬ ಮಿಯೋಯ್ ಅದುನ ಅಮುಕ್ಕ ಹೇನ ಪಾಕ್ಥೋಕ್ ಚಾಕ್ಥೋಕ್ಪ ಗಮನವ ಅದುಗ ಕಾರ್ಬಾರ್ ಅದುಬಸು ಮುಥದನಬಗಿದಮಕ್ ತರುಣ್ ಪ್ಲಸ್ಗೆ ಖುದೋಂಗ್ಚಾಬಸಿ ಲುಪಾ ಲಾಖ್ ತರದಗಿನ ಲುಪಾ ಲಾಖ್ ಕುನ್ ಫಾವುಗೆ ಖುದೋಂಗ್ಚಾಬಸಿ ಫಂಗಿ ಪಿಎಂ ಮುದ್ರಾ ಲೋನ್ ಅಸಿಗೆ ಸೆಂದೊಯ್ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಪೌಕ್ತಾಕ್ ಅಮದಿ ಲೋನ್ದುಬ ಪಿಬಿರಕ್ಲಿವ ಬ್ಯಾಂಕ್ ಸಿಂಗ್ದುಗಿ ಮಖಾ ಪೋನ್ಗನಿ ಪ್ರೈಮ್ ಮಿನಿಸ್ಟರ್ ಮುದ್ರಾ ಯೋಜನಾ ಅಸಿ ಭಾರತ್ ಪುಂಬಗಿ ಮಿಪುಂ ಅಯಾಮನ ಖುದೋಂಗ್ಚಾಬ ಅಸಿ ಲೌಬು ಯಾಯಿ ಮಣಿಪುರಸು ಸ್ಕೀಮ್ ಅಸಿ ಗಸಿ ಫಾವು ಮಾಯಿ ಪಾಕ್ನ ಸಥರಿ ಮಣಿಪುರಗಿ ಮಫಂ ಅಯಾಮದ ಪಿಎಂ ಮುದ್ರಾ ಯೋಜನಾಗಿ ಖುದೋಂಗ್ಚಾಬ ಅಸಿ ಫಂಗನಬ ಅಮದಿ ಸ್ಕೀಮ್ ಅಸಿಗೆ ಮರಂದ ಖಂಗ್ದವಸಿಂಬು ಮಮ್ಮತ್ತಾನ ಖಂಗನಬಗೆದಮಕ್ ಮಣಿಪುರದ ಲೈರಿಬ ಲೋನ್ ಅಸಿಬು ಪಿಬಿರಿಬ ಬ್ಯಾಂಕ್ ಸಿಂಗ್ನ ಥವಾಯ್ ಯಾವ್ನ ಅವರ್ನೆಸ್ ಕ್ಯಾಂಪೇನ್ ಚಿಂಬ ಕಯಾಸು ಲೇಪ್ತನ ಸಥರಿ ಭಾರತ್ ಪುಂಬಗಿ ಒಯ್ನ ಮಾಯಿ ಪಾಕ್ನ ಸಥರಿಬ ಪಿಎಂ ಮುದ್ರಾ ಯೋಜನಾ ಅಸಿ ಮಣಿಪುರದ ಸಲಿಬ್ ಸಹಿಲ್ ಸಿಂಗನಿ ಕುಂತರುಕ್ಕಿ ಮಾರ್ಚ್ಗೆ ತಾಂಗ್ ಕುಂತ್ರಾಮಾಥೋಯ್ ಫಾವುದ ಮಣಿಪುರ್ ಸ್ಟೇಟ್ಗೆ ಒಯ್ನ ಲುಪಕ್ ಕೋಟಿ ಚನಿಪಾನ್ ಮರ್ಫುತರಾನಿ ಥೋಯ್ ದಸ್ಮಿಕ್ ಅನಿ ತರುಕ್ ಪಿಎಂ ಮುದ್ರಾ ಲೋನ್ಗೆ ಖುಥಾಂಗ್ದ ಮಿಯೋಯ್ ಲಾಖ್ ಅಮಗ ಲಿಸಿಂಗ್ ಕುನ್ಮಾಥೋಯ್ದ ಕಾಣವ ಫಂಗನ್ಕ್ರೈ ಹಾಯಿರಿಬ ಲೋನ್ ಅಸಿ ಮಣಿಪುರ್ಗೆ ಮಿಯಾಮ್ದ ಅಹಾನ್ಬದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಣಿಪುರ್ ಸ್ಟೇಟ್ನ ಮಾಂಗ್ಜಿನ್ ಥಾದುನ ಮಣಿಪುರ್ಗೆ ಮಿಯೋಯ್ ಲಿಸಿಂಗ್ ತರ ನಿಥೋಯ್ ಸಮಾಪನ್ ತರ ತರುಕ್ ಕಾಣವ ಫಂಗನ್ಕ್ರೈ ಅನಿಶುಭದ ಮಣಿಪುರ್ ರೂರಲ್ ಬ್ಯಾಂಕ್ನ ಮಿಯೋಯ್ ಲಿಸಿಂಗ್ ತರ ನಿಥೋಯ್ ಶಾತ್ರೆಟ್ ನಿಫುಮಾಪನ್ದ ಕಾಣವ ಫಂಗನ್ಕ್ರೈ ಅದುಗ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಅಹುಂಶುಭ ಒಯ್ದುನ ಮಿಯೋಯ್ ಲಿಸಿಂಗ್ ಮಂಗಾ ಚಮಾಪನ್ ಕುಂತ್ರಾದ ಪಿಎಂ ಮುದ್ರಾಗೆ ಲೋನ್ ಪಿದುನ ಕಾಣವ ಫಂಗನ್ಕಿಬಗೆ ರಿಪೋರ್ಟ್ ಸುಲೈರೆ ಭಾರತ್ ಸರ್ಕಾರನ ಮಿಯಾಮ್ದ ಪಿಬಿರಿಬ ಸ್ಕೀಮ್ ಸಿಂಗ್ ಅಸಿ ಅಯ್ಕೊಯ್ನ ಕಾಂಗ್ಲೋನ್ ಚುಮ್ನ ಲೌಥದುನ ಕಾಣವ ಮೋಂಗ್ದ ಚಾನ ಚುನಬ ಸಿನ್ಫಾಮ್ದ ಸಿಜನರಗ ಮತಂ ಸಾನ ಸಿಂಗತ್ಪಗಿ ಹೈನಬಿ ಚನಬಿ ಇಲ್ಲಬದಿ ಲಾಯಿರಬ ಹೈಬಸಿದಗಿ ಖರದ ಒಯ್ರಬಸು ಥೈದೋಪಗಿ ಲಂಬಿ ಒಯ್ಗದೌರಿಬನಿ ಲೋನ್ ಕರಂನ ಲೌಗನಿ ಕಮ್ದೊಂಗ್ನ ಸಿಂಗ್ದೋಕ್ಕನೆ ಹೈಬಸಿ ಮಮುತ್ತಾನ ಖಂಗ್ದೋಕ್ಪ ಅದುಗ ಲೌರುರಿಬ ಲೋನ್ ಅದು ಮತಂ ಸಾನ ಸಿಂಗ್ಲಬದಿ ಮತುಂಗ್ದ ಖುದೊಂಗ್ಚಾವ ಕಯಾ ಲೈರಿ ಅಮಸುಂ ಲೋನ್ಬು ಲೌರಬದಿ ಸಿಂಗ್ದೋಕ್ಪ ಅಸಿಸು ತೌದ್ರಬ ಯಾದ್ರಬ ಇಥೌದಾಂಗ್ನ ಹೈಬಸಿ ಐಖೊಯ್ ಪುಮ್ನಮಕ್ನ ಖಂಗ್ಫಂ ಸುತ್ವಾಯಿ ಸಿಂಗ್ಫಂ ಸುತ್ವಾಯಿ
0: ಹೌಜಿಕ್ ತಾಬಿರೆ ಮತಂಗಿ ವಾಫಂದ ಪ್ರೈಮ್ ಮಿನಿಸ್ಟರ್ ಮುರ್ಡಾ ಯೋಜನಾ ಅಯಿಬ ರಾಜ್ಕುಮಾರ್ ಸನತುಂಬಿ ಆಕಾಶವಾಣಿ ಇಂಫಾಲ್ ಹೌಜಿಕ್ ಪುಂಫಂ ಅಸಿದ ತಾಬಿರಸಿ ಕೇಂದ್ರದ ಎನ್ಡಿಎ ಸರ್ಕಾರನ ಶಾಸನ ಪೈರಕ್ಪ ಸಹಿ ತರನಿಥೋಯ್ ಚುರಕ್ಪಗ ಮರಿ ಲೈನನ ಆಕಾಶವಾಣಿ ಇಂಫಾಲ್ಗಿ ಈ ಪಾವು ಕಂಬುನ ತಂಕಕ್ ನಾಯ್ನ ಸಂತೋಕದಬ ಖನ್ನನೆನಬಗಿ ಥೌರಂಗಿ ಶರುಕ್ ಅಮ ಥೌರಂ ಅಸಿದ ಮ್ಯೂಸಿಯಂ ಗ್ರಾಂಡ್ ಸ್ಕೀಮ್ ಹೈಬ ಹಿರಂ ಅಸಿದ ರಾಜ್ಯಗೆ ಆರ್ಟ್ ಅಂಡ್ ಕಲ್ಚರ್ ವಿಭಾಗಿ ಮೊಯ್ರಾಂಗ್ದ ಲೈಬ ಐಎನ್ಎ ವಾರ್ ಮ್ಯೂಸಿಯಂಗಿ ಕ್ಯೂರೇಟರ್ ಡಾಕ್ಟರ್ ಲೈಶ್ರಮ್ ಸಾಧನಾ ದೇವಿಗ ಆಕಾಶವಾಣಿ ಇಂಫಾಲ್ಗಿ ಈ ಪಾವು ಕಂಬುಗಿ ಡೆಕ್ಸ್ ಎಡಿಟರ್ ಖೆಟ್ರಿಮಯೂಮ್ ಬಿರೋಸ್ಗ ಉನದುನ ವರಿವತ್ತಾಯಿ ಸಾನಬ
2: ಕೇಂದ್ರಗಿ ಮಿನಿಸ್ಟ್ರಿ ಆಫ್ ಕಲ್ಚರ್ನ ಮ್ಯೂಸಿಯಂ ಸಿಂಗ್ ಚೌಹತ್ನಬ ಅಖನ್ನನ ಪುಥೋಕ್ಪ ಮ್ಯೂಸಿಯಂ ಗ್ರಾಂಟ್ ಸ್ಕೀಮ್ಗೆ ಮಖಾದ ತೊಂಗಾನ್ ತೊಂಗಾನ್ಬ ಖುದೊಂಗ್ಚಾಬಸಿಂಗ್ಗೆ ಮತಾಂಗ್ದ ವಾರಿ ಸಾನಬ ಅಖೋಯ್ಗೆ ಸ್ಟುಡಿಯೋದ ಲಿಂಗ್ಚಿಂದುನ ಲೈಬಿರೆ ಡಾಕ್ಟರ್ ಲೈಶ್ರಮ್ ಸಾಧನಾ ಕ್ಯೂರೇಟರ್ ಐಎನ್ಎ ವಾರ್ ಮ್ಯೂಸಿಯಂ ಕಮ್ ಲೈಬ್ರರಿ ಮೊಯ್ರಾಂಗ್ ಡಿಪಾರ್ಟ್ಮೆಂಟ್ ಆಫ್ ಆರ್ಟ್ ಅಂಡ್ ಕಲ್ಚರ್ಗೆ ಕ್ಯೂರೇಟರ್ ಅಯ್ನ ಥೌ ಪುಬಿರೆಬಿ ಮೇಡಮ್ ಡಾಕ್ಟರ್ ಲೈಶ್ರಮ್ ಸಾಧನಾ ಲಿಂಗ್ಚಿಂದುನ ಲೈಬಿರೆ ಅಹಾನ್ಬಮಕ್ತದ ಮೇಡಮ್ಬು ತರಾಮ್ನ ಒಕ್ಚರಿ
3: ಥಂಗಚರಿ
2: ಮೇಡಮ್ ಅಸಿ ಮಣಿಪುರ್ ಸ್ಟೇಟ್ ಮ್ಯೂಸಿಯಂದ ಅಸಿಸ್ಟೆಂಟ್ ಕ್ಯೂರೇಟರ್ ಅಯ್ನ ಥೌ ಪುಬಿರಂಬ ಕಕ್ನತನ ಮೇಡಮ್ ಅಸಿ ಪ್ರಿಸರ್ವೇಷನ್ ಅಂಡ್ ಕನ್ಸರ್ವೇಷನ್ ಆಫ್ ಮ್ಯಾನುಸ್ಕ್ರಿಪ್ಟ್ ಹೈಬ ಲೈರಿಕ್ ಅಸಿಗಿಸು ಅಯಿಬಿನಿ ಮೇಡಮ್ದ ಅಖೊಯ್ನ ಮ್ಯೂಸಿಯಂ ಗ್ರಾಂಟ್ ಸ್ಕೀಮ್ಗೆ

0: ആകാശവാണി ഇംഫാൽ ഹൗസിനു മിതാങ്ങി പൂമാപ്പൽ താരെ മണിപ്രീത പാവ് താപിരസി
1: ആകാശവാണി ഇംഫാൽ നാങ്ങും കിരണ പാവ് പാജരി ಥಾಸಿಗೆ ತರ ನಿಪಾಂದ ಇಂಫಾಲ್ಗೆ ಕೆಕೃಪಾಟ ಪಾಂತೋಕದೊರಿಬ ದ ಗ್ರೇಟ್ ಜುನ್ ಅಪ್ ರೈಸಿಂಗ್ ಯುನಿಟಿ ಡೇಗೆ ಥರೊಂಗಿ ಎಂಗ್ಲಗ ಲಂಬಿ ಚಥೋಕಸಿಂದ ಅಹೋಂ ಮುಖರ ಲೈರಗನೆ ಹರಿ ಟ್ರಾಫಿಕ್ ಕಂಟ್ರೋಲ್ ಪೊಲೀಸ್ ವಿಂಗ್ಗೆ ಎಸ್ ಪಿನ ಠೋಕ್ಪ ಚೆರೋಲಮದ ಹೈ ಲಂಬಿ ಚಥೋಕಸಿನ್ಗೆ ಅಹೋಂ ಬಸಿ ನುಮಿಟಸಿಗೆ ಅಯುಕ್ ಪುಂಗ್ ಮಂಗಾದಗೆ ಹೌರಗ ಥೌರೋಂ ಪಾಂತೋಪ ಲೋಯ್ದಿರುವ ಫಾವು ಚೆನ್ನಗನಿ ಮಯೈ ಲಂಬಿದಗೆ ಸಿಂಜಮೈ ಚಿಂಗಾ ಫಾವುದುನ ಲಾಕ್ಪ ಅಮಸುಂ ಸಿಂಜಮೈ ಠೋಂಗ್ ಫಾವುದುನ ಥೌಬಾಲೋಮ್ದಗೆ ಲಾಕ್ಪ ಗಾರಿ ಸಿಂಗ್ನ ಹಫಿಸ್ ಹತಾ ರೋತ ಪ್ಯಾಸೆಂಜರ್ ಸಿಂಗ್ ಥಾದರಮ್ಲಗ ಪ್ಯಾಲೆಸ್ ಕಂಪೌಂಡ್ ಗ್ರೌಂಡ್ ಮನಾಕ್ತ ಖಾಮ್ಗದಬನಿ ಲಮ್ಲೋಂಗ್ ಸೆಕ್ಮಾಯ್ ಅಮದಿ ಥಾಂಗ್ವಿ ಬೊಲ್ಲೋಮ್ದಗೆ ಲಾಕ್ಪ ಗಾರಿ ಸಿಂಗ್ನ ಖೋಂಗ್ನಾಂಗನಿ ಕರಕ್ತ ಪ್ಯಾಸೆಂಜರ್ ಸಿಂಗ್ ಥಾದರಮ್ಲಗ ಕುಮನ್ ಲಂಪಕ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ದ ಖಾಮ್ಗದಬನಿ ಉರಿಪೋಕ್ ಸಗೋಲ್ಬನ್ ಅಮಸುಂ ತಿಡಿಮ್ಲೋಮ್ದಗೆ ಲಾಕ್ಪ ಗಾರಿ ಸಿಂಗ್ನ ಖುಯಾಥೋಂಗ್ ಅಮದಿ ಖೋಂಗ್ನಾಂಗನಿ ಕರಕ್ತ ಪ್ಯಾಸೆಂಜರ್ ಸಿಂಗ್ ಥಾದರಮ್ಲಗ ಕುಮನ್ ಲಂಪಕ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ದ ಗಾರಿ ಸಿಂಗ್ ಖಾಮ್ಗದಬನಿ ಹೈರಿ ಮುಖ್ಯಮಂತ್ರಿ ಯುಮ್ನಾಮ್ ಖ್ಯಮ್ಚಾನ ಹೈರಿ ಮಣಿಪುರ್ಗೆ ಮಿಯಾಮ್ದ ಹೇನ ಫಬ ಅನಲಯಂಗಿ ಕುನೋಂಗ್ಚಾಬ ಸಿಂಗ್ ಫಂಗ್ನನಬ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಜೆನಿಮ್ಸ್ಗೆ ತಂಗೈ ಫೆದಬ ಮಥೌ ತಾಬ ಸಿಂಗ್ ಸರ್ಕಾರನ ಫಂಗಲ್ಲಗನಿ ಜೆನಿಮ್ಸ್ ಟೀಚರ್ಸ್ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಡಾಕ್ಟರ್ ಕೆ ಎಸ್ ಎಸ್ ಅಚೌಬನ ಲುಸಿಂಗ್ಬ ಮ್ಯೂಟ್ ಕಾಂಗ್ಬು ಅಮಗ ಮುಖ್ಯಮಂತ್ರಿ ಯುಮ್ನಾಮ್ ಖ್ಯಮ್ಚಾನ್ಗ ಗಸಿ ಇಂಫಾಲ್ನ ಲೈಬ ಮುಖ್ಯಮಂತ್ರಿಗೆ ಸೆಕ್ರೆಟರಿಯೇತ್ ಉನಬದ ಮುಖ್ಯಮಂತ್ರಿನ ವಾಪಮ್ ಅಸಿ ಫಂಗ್ದೋಕಿಬನಿ ಉನಬದುದ ಅಸೋಸಿಯೇಷನ್ಗೆ ಮೈಕೆದಗಿ ಜೆನಿಮ್ಸ್ಗೆ ಅವಾರ್ಡ್ ಅಪಾಸಿಂಗ್ ಯಂಗ್ಸಿಂದುನ ಹೇನ ಫಬ ಅನಾಲಯಂಗಿ ಕುನೋಂಗ್ಚಾವ ಸಿಂಗ್ ಫಂಗ್ನನವ ವಾಪಮ್ ಸಿಂಗ್ ಪುಕತ್ಕಿ ಮಧುಗೆ ಪಾಕುಮ್ದ ಮುಖ್ಯಮಂತ್ರಿನ ಹೈ ಮೆಡಿಕಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಮ ಓಯ್ನ ಜೆನಿಮ್ಸ್ದ ತಂಗಾಯ್ ಫೆದವ ಕುದೋಂಗ್ಚಾವ ಸಿಂಗ್ ಫಂಗಂದುನ ಲಾಕ್ಲಿ ಮಖ ತಾನಸು ಹೊನಕಿಗನಿ ಹೈನ ಮುಖ್ಯಮಂತ್ರಿನ ಥಜಬ ಪೀಕಿ ರಾಜ್ಯಗೆ ಗೃಹ ಮಂತ್ರಿ ಗೋವಿಂದಾಜ್ ಕೊಂಠೌ ಜಮ್ನಂಗಸಿ ಮಣಿಪುರ್ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ದ ಚತುನ ಪೊಲೀಸ್ ಪರ್ಸನಲ್ ಸಿಂಗ್ ಉನದುನ ವರಿ ಸಾನಕ್ರಿ ತುಂಗ್ದ ಶ್ರೀ ಗೋವಿಂದಾಸ್ನ ಥಾದುರಕ್ ಪೋವಾರುಲಮದ ಹೈ ಉನಬದುದ ಮಹಾಗ್ನ ಪೊಲೀಸ್ ಪರ್ಸನಲ್ ಸಿಂಗ್ನ ಥಕ್ಸಿ ಖಾಸಿಯ ಮದಿ ಥೌನಾಲೈನ ಕಥೋಪಗೆ ವಕಲೊಂದ ಮಣಿಪುರ್ಗಿದಮಕ್ ಮಖಾತಾನ ಥಬಕ್ ತೌನನಬ ಕಂಗಲಂಕಿ ಮಿಯಾ ಮುಂಗಾಕ್ ಸೆನನಬ ಅಮಸು ಶಾಂತಿ ಥಮ್ನನಬ ಹೊನಬದ ಮಣಿಪುರ್ ಪೊಲೀಸ್ಗೆ ಆಫೀಸರ್ ಸಿಂಗ್ ಪರ್ಸನಲ್ ಸಿಂಗ್ ಅಮದಿ ಸ್ಟಾಫ್ ಸಿಂಗ್ನ ಲೌರಿಬ ಥೌದಾಂಗ್ಬಸು ಶ್ರೀ ಗೋವಿಂದಾಸ್ನ ಥಾಗಿರುವ ಪೊಂದೊಕ್ಕಿ ಶಾಂತಿ ಲೈಬ ಅಮಸು ಅಸೋಯಂಗಾಮ್ ಥೋಕ್ತವ ಮಣಿಪುರ ಅಮ ಒಹೆನನಬ ಹೊನಬದ ಕಥೋಕ್ಲಬ ಪೊಲೀಸ್ ಫೋರ್ಸ್ ಅಮನ ಯಾಂಗ್ಲೆನ್ ಸರುಗುಮ್ನ ಮಥೌ ತೌರಿ ಹೆನಸು ಶ್ರೀ ಗೋವಿಂದಾಸ್ನ ಫೊಂಗ್ದೊಕ್ಲಿ ಜನ ಕಲ್ಯಾಣ್ ಶಿಬಿರ್ಗೆ ರಿಜಿಸ್ಟ್ರೇಷನ್ ಕ್ಯಾಂಪ್ ತಮಿಳುಂಗ್ ಜಿಲ್ಲಾಗೆ ಒಯ್ನ ಥಾಸಿಗೆ ತರ ನಿಪಾನಿಗೆ ಕುನ್ ಫಾವುಬ ತಮಿಳುಂಗ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ದ ಲೈಬ ಮಲ್ಟಿಪರ್ಪಸ್ ಹಾಲ್ಡ್ ಪಾಂಗ್ತೊಕ್ಕನಿ ಥರೋಮಸಿ ಹರಿಬ ನುಮಿತ್ ಸಿಂಗ್ ಅಸಿಗೆ ಅಯುಕ್ ಪುಂಗ್ ತರ ಮಾಥೊಯ್ದಗೆ ನುಂಗ್ತಲ್ ಪುಂಗ್ ಮರಿ ಫಾವು ಪಾಂಗ್ತೊಕ್ಕನಿ ಹರಿ ಕಕ್ಸಿಂಗ್ ಜಿಲ್ಲಾಗೆ ಒಯ್ನಸು ಜನ ಕಲ್ಯಾಣ್ ಶಿಬಿರ್ಗೆ ಕ್ಯಾಂಪ್ ಹಯೆಂಗ್ ಅಮಸು ಥಾಸಿಗೆ ಕುಂದ ಕಕ್ಸಿಂಗ್ ಡಿಸಿ ಆಫೀಸ್ ಕಾಂಪ್ಲೆಕ್ಸ್ದ ಪಾಂಗ್ತೊಕ್ಕನಿ ಥಾಸಿಗೆ ತರ ಮಾಪಂದನ ವೈಖೋಂಗಿ ಎಸ್ ಡಿ ಒ ಆಫೀಸ್ ಕಾಂಪ್ಲೆಕ್ಸ್ದ ಪಾಂಗ್ತೊಕ್ಕನಿ ಹರಿ ಫೋರ್ಜಿಂಗ್ ನ್ಯೂ ಪಾರ್ಟ್ನರ್ಶಿಪ್ ಆ್ಯಂಡ್ ರಿಬಿಲ್ಡಿಂಗ್ ಇಂಟರ್ನ್ಯಾಷನಲ್ ಸಾಲಿಡರಿಟಿ ಹೈ ಬಹಿರಮ್ದ ಫ್ರಾನ್ಸ್ಗೆ ಇವಿಯನ್ದ ಪಾಂಗ್ತೊಕ್ಲಿಬ ಜಿ ಸೆವೆನ್ಗೆ ಅವಾಂಗ್ ಬಠಾಕಿ ಮಿಫಮ್ದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಶರುಕ್ ಯಾರಿ ಮಿಫಮ್ ಅಸಿದ ಜಿ ಸೆವೆನ್ದ ಯಾವ ಲೈಬಾಕ್ ಸಿಂಗ್ ಮಪಾಂಗ್ ಲೈಬಾಕ್ ಸಿಂಗ್ ಅಮಸು ವರ್ಲ್ಡ್ ಬ್ಯಾಂಕ್ ಅಮದಿ ಆಫ್ರಿಕನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಸಿಂಗ್ ಬಗ್ಗೆ ಮಿಹಿರ್ ಸಿಂಗ್ ಶರುಕ್ ಯಾರಿ ಮಿಫಮ್ ಅದು ಫ್ರಾನ್ಸ್ಗೆ ರಾಷ್ಟ್ರಪತಿ ಇಮಾನ್ಯನ್ ಮ್ಯಾಕ್ರೋನ್ ನಹೌನ ವಿಮತುಂಗಿನ್ನ ಮಾಲೆಂಗಿಲು ಸಿಂಗ್ ಸಿಂಗು ತಾರಾಮ್ನ ಒಕ್ಪಗಲೋಯ್ನ ಹೌಕಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಮಿಫಮ್ ಅಸಿ ಯಾವನಬ ನುಮಿತ್ ನಿನ್ನಿಗೆ ಖೋಂಗ್ಚಿತಂಗಸಿ ಫ್ರಾನ್ಸ್ದ ಟೊಂಕಿವನಿ ನೋಂಗ್ಸತ್ ಥಂಗ್ಬ ಏಷ್ಯಾದ ಥಾ ಮರಿ ರೋಮ್ ಲಾನ್ ಥೋಕ್ತುನ ಉಂಕನಬಗೆ ಫಿಯೋಮ್ ಲೆರಕ್ಲಿಬ ಅಸಿ ಲೋಯ್ಸಿನಬಗೆ ಖೋಂಗ್ಥಾಂಗ್ ಅಮೋಯ್ನ ಅಮೇರಿಕ ಅಮಸು ಇರಾನ್ಗೆ ಮರಕ್ತ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಅಮ ತೌನರಗನಿ ಹಾಯ್ನ ಲಾವ್ತೋಕ್ರೆ ಲೈಬಾಕ್ ಅನಿ ಅಸಿದಗೆ ಫಂಗ್ಬ ಥಾಜನಿಂಗೈ ಒಯ್ಯ ಪಾವು ಸಿಂಗ್ನ ಹಾಯ್ ಮಸಿಗೆ ಮತಾಂಗ್ದ ಮೆಮೋರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಎಮ್ಒಯು ಅಮ ಹಾನನ ಸಹಿ ತೌನಕ್ರೆ ಮಪುಂಗ್ ಒಯ್ಬ ಯಾನಸೆ ಸಹಿ ತೌನಬಗೆ ಥೋರಂ ಲಾಕ್ಲಿಬ ಇರಾಯ್ ನಿಮಿತ್ತ ಸ್ವಿಟ್ಜರ್ಲ್ಯಾಂಡ್ಗೆ ಜನೆಭಾದ ಪಾಂಗ್ತೊಕ್ಕನಿ ಯಾನಸೆ ಅಸಿದ ಸ್ಟೇಟ್ ಆಫ್ ಹಾರ್ಮಸ್ ಹಾಂಗ್ದೊಕ್ಪ ಸಮುದ್ರಗೆ ಲಂದ ಸಥೋಕಸಿನ್ ತೌಬದ ಏರ್ ಎಫ್ ಅನ್ ಥೋನ್ದಬ ಇರಾನ್ಗೆ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗೆ ಮತಾಂಗ್ದ ಯಾನಬ ಪುರಕ್ನಬ ನುಮಿಟ್ ಹುಂಫುನಿಗೆ ಮತಂ ಲೌಬ ಮಸು ಅತೈ ಮರುವೊಯ್ಬ ವಾಪಂ ಕಯ ಯಾವ್ರಿ ಫಿಫಾ ವರ್ಲ್ಡ್ ಕಪ್ ಲಿಸಂಗನಿ ಕುಂತರುಕಿ ಕ್ರೂಪ್ ಜಿಗೆ ತೊಗಾನ್ ತೊಗಾನ್ಬ ಮ್ಯಾಚ್ ಸಿಂಗ್ದ ಬೆಲ್ಜಿಯಂ ಅಮಸು ಇಜಿಫ್ ಪಾಂಜಲ್ ಅಮಂ ಚನದನು ದ್ರೋ ಸತ್ಕ್ರೆ ಇರಾನ್ ಅಮಸು ನ್ಯೂಜಿಲೆಂಡ್ ಸು ಪಾಂಜನ್ ಅನಿ ಅನಿ ಚನದನು ದ್ರೋ ಸತ್ಕಿ ಗ್ರೂಪ್ ಎಸ್ಗೆ ಮ್ಯಾಚ್ ಅಮದ ಸೌದಿ ಅರಾಬಿಯಾ ಅಮಸು ಉರುಗ್ವೆ ಪಾಂಜನ್ ಅಮಮಂ ಚನದನ ದ್ರೋ ಸತ್ಕಿ ಗಸಿ ಅಹಿಂಗ್ ನುಂಗೈ ಮತ್ತು ಪುಂಖಾಯ್ಸಪದ ಫ್ರಾನ್ಸ್ ಅಮಸು ಸ್ನೇಗಾಲ್ ಸನಗನಿ පවුලොජරේ.